ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ. ಇದು ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೆ.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ರೇಡಿಯೋ ನಿನಾದ 90.4 ಎಫ್ಎಂ ಭಕ್ತಿ ನಿನಾದ.
1: ರೇಡಿಯೋ ನಿನಾದ 90.4 ಎಫ್ಎಂ ಈಗ ಕಾರ್ಯಕ್ರಮ ಜ್ಞಾನಾಮೃತ ನಡೆಸಿಕೊಡುವವರು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾದ ವಿದ್ವಾನ್ ಡಾಕ್ಟರ್ ಶ್ರೀಧರ ಎನ್ ಭಟ್.
2: ಈ ಲೋಕದಲ್ಲಿ ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಕಡುಬಡವರಿದ್ದಾರೆ. ಈ ಶ್ರೀಮಂತಿಕೆ ಎನ್ನುವುದು ಎಲ್ಲರಿಗೂ ಬರುತ್ತದೆ ಎಂದು ಹೇಳಲಾಗುವುದಿಲ್ಲ. ಕೆಲವರಲ್ಲಿ ಶ್ರೀಮಂತಿಕೆ ಇರ್ತದೆ, ಕೆಲವರಲ್ಲಿ ದಾರಿದ್ರ್ಯ ಎನ್ನುವುದನ್ನು ನಾವು ಕಾಣ್ತೇವೆ. ಆದರೆ ಒಟ್ಟು ಶ್ರೀಮಂತಿಕೆಯ ಪರಿಣಾಮವನ್ನು ನಾವು ನೋಡಿದರೆ, ಇವತ್ತು ತುಂಬ ಶ್ರೀಮಂತರಾಗಿದ್ದವರು ಮುಂದೊಂದು ದಿನ ಅದೇ ವ್ಯಕ್ತಿಗಳು ಅತ್ಯಂತ ದರಿದ್ರರಾಗುವಂತಹದ್ದನ್ನು ಕೂಡ ನಾವು ಕಾಣ್ತೇವೆ. ಒಂದು ಕಾಲದಲ್ಲಿ ತುಂಬ ಸಂಪತ್ತನ್ನು ಸಂಪಾದನೆ ಮಾಡಿ ಮೆರೆದಂತಹವರು ಮರು ಸಮಯದಲ್ಲಿ, ಮರು ಕ್ಷಣದಲ್ಲಿ ಅವರು ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕರಾದದ್ದನ್ನು ನಾವು ಕಾಣ್ತೇವೆ. ಆದ್ದರಿಂದ ಒಟ್ಟು ತಾತ್ಪರ್ಯ ಏನು ಅಂತಂದರೆ, ಈ ಸಂಪತ್ತು ಎನ್ನುವುದು ದೊಡ್ಡವರಿಗೇ ಬರ್ತದೆ, ವಿಪತ್ತು ಎನ್ನುವುದು ದೊಡ್ಡವರಿಗೇ ಬರ್ತದೆ ಅಂತರ್ಥ. ಆದ್ದರಿಂದ ಸಂಪತ್ತು ಮತ್ತು ವಿಪತ್ತು ಇದೆರಡೂ ದೊಡ್ಡ ಮನುಷ್ಯರಿಗೇ ಬರುವಂತಹದ್ದು. ಅದಕ್ಕೊಂದು ಉದಾಹರಣೆಯನ್ನು ನಾವು ಲೋಕದಲ್ಲಿ ನೋಡುವುದಾದರೆ, ಚಂದ್ರ 15 ದಿನಗಳ ಕಾಲ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತಾನೆ. ಅದೇ ಚಂದ್ರ ಮತ್ತೆ 15 ದಿನಗಳ ಕಾಲ ಕೃಷ್ಣಪಕ್ಷದಲ್ಲಿ ಕ್ಷೀಣವಾಗ್ತಾ ಕ್ಷೀಣವಾಗ್ತಾ ಬರ್ತಾನೆ. ಅಂದರೆ ವರ್ಧನ ಮತ್ತು ಕ್ಷಯತ್ವ ಇದೆರಡೂ ಕೂಡ ಇರುವಂತಹದ್ದು ಚಂದ್ರನಿಗೆ ಅಂತ. ಹಾಗೆ ನಾವು ಆಕಾಶವನ್ನು ವೀಕ್ಷಣೆ ಮಾಡಿದರೆ, ಆಕಾಶದಲ್ಲಿರುವ ನಕ್ಷತ್ರಗಳು ಚಂದ್ರನಿಗೆ ಹೋಲಿಸಿದರೆ ಅತ್ಯಂತ ಚಿಕ್ಕ ಗಾತ್ರದ ನಕ್ಷತ್ರಗಳು. ಈ ನಕ್ಷತ್ರಗಳು ಸ್ವಯಂ ಪ್ರಕಾಶವನ್ನು ಹೊಂದಿರ್ತವೆ. ಅಂತಹ ನಕ್ಷತ್ರಗಳು ದೊಡ್ಡದಾಗುವುದೂ ಇಲ್ಲ, ಅವು ಕ್ಷೀಣವಾಗುವುದೂ ಇಲ್ಲ ಚಂದ್ರನ ಹಾಗೆ. ಆದ್ದರಿಂದ ಹೇಗೆ ವರ್ಧನ ಮತ್ತು ಕ್ಷಯತ್ವ ಇದೆರಡೂ ಚಂದ್ರನಿಗೆ ಇದೆಯೋ, ಹಾಗೆ ಸಂಪತ್ತು ಮತ್ತು ವಿಪತ್ತು ಎನ್ನುವುದು ಮಹಾತ್ಮರಿಗೇ ಬರ್ತದೆ, ಶ್ರೀಮಂತರಿಗೇ ಬರ್ತದೆ ಅಂತ ಹೇಳ್ತಾನೆ. ಆದರೆ ತಾರಾಗಣಗಳು ಅದು ಯಾವತ್ತೂ ದೊಡ್ಡದಾಗುವುದೂ ಇಲ್ಲ, ಬೆಳೆಯುವುದೂ ಇಲ್ಲ, ಯಾವತ್ತೂ ಕ್ಷೀಣವಾಗುವುದೂ ಇಲ್ಲ, ಒಂದೇ ವಿಧವಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತವೆ ಅಂತ. ಜೀವನದಲ್ಲಿ ಯಾರು ಸುಖಿ ಯಾರು ದುಃಖಿ ಅಂತ ಕೇಳಿದರೆ, ಚಂದ್ರನ ಹಾಗೆ 15 ದಿನ ವೃದ್ಧಿಯನ್ನು ಹೊಂದುತ್ತಾ ಹೋದಾಗ ಸುಖ ಅಧಿಕವಾಗ್ತಾ ಬರ್ತದೆ, ಅದೇ ಮತ್ತೆ 15 ದಿವಸ ಕ್ಷೀಣನಾಗ್ತಾ ಬಂದ ಹಾಗೆ ದುಃಖ ಎನ್ನುವುದು ಬರುತ್ತೆ. ಸುಖ ಮತ್ತು ದುಃಖ ಎನ್ನುವುದು ಇದು ಅತಿಯಾದ ಸಂಪತ್ತಿರುವವರಿಗೆ, ಅತಿಯಾದ ದರಿದ್ರರಿಗೆ ಅದು ಒಂದೇ ವ್ಯಕ್ತಿಗಳಲ್ಲಿ ಬರ್ತದೆ ಅಂತ ಕಾಣ್ತದೆ ನಮಗೆ. ಆದರೆ ತಾರಾಗಣಗಳು ಹಾಗಲ್ಲ, ಅದು ಯಾವಾಗಲೂ ಕೂಡ ಒಂದೇ ತೆರನಾಗಿ ಇರ್ತದೆ. ಸಣ್ಣ ನೀರಿನ ತೊರೆಯ ಹಾಗೆ ಬೇಸಿಗೆ, ಮಳೆಗಾಲ, ಚಳಿಗಾಲ ಎಲ್ಲ ಕಾಲದಲ್ಲಿಯೂ ಒಂದೇ ತೆರನಾಗಿ ಅದು ಲೋಕಕ್ಕೆ ಉಪಕಾರವನ್ನು ಮಾಡ್ತಾ ಇರ್ತದೆ. ಆದ್ದರಿಂದಲೇ ಒಂದು ಶ್ಲೋಕ ಬಹಳ ಸೊಗಸಾಗಿ ಇದನ್ನು ತಿಳಿಸಿಕೊಡತ್ತೆ. ಸಂಪದೋ ಮಹತಾಮೇವ ಮಹತಾಮೇವ ಚಾಪದಃ ವರ್ಧತೆ ಕ್ಷೀಯತೆ ಚಂದ್ರಃ ನತು ತಾರಾಗಣ ಕ್ವಚಿತ್ ಅಂತ. ಆದ್ದರಿಂದ ನಾವು ಸುಖದಲ್ಲಿ ಹಿಗ್ಗದೆ, ದುಃಖದಲ್ಲಿ ಕುಗ್ಗದೆ ಯಾವಾಗಲೂ ಒಂದೇ ತೆರನಾಗಿ ಬದುಕಿದರೆ ನಮ್ಮ ಜೀವನ ಎನ್ನುವುದು ನಕ್ಷತ್ರಗಳ ಹಾಗೆ ಸಣ್ಣದಾದರೂ ಕೂಡ ನಿರಂತರವಾದ ಬೆಳಕಿನಿಂದ ಕೂಡಿ ಲೋಕಕ್ಕೆ ಬೆಳಕನ್ನು ನೀಡುವ ಜೀವನ ನಮ್ಮದಾಗುತ್ತದೆ. ಇಂತಹ ಜೀವನ ನಮ್ಮದಾಗಲೆಂದು ನಾವೆಲ್ಲರೂ ಹಾರೈಸೋಣ. ನಮಸ್ಕಾರ.
1: ಇದುವರೆಗೆ ಜ್ಞಾನಾಮೃತ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾದ ವಿದ್ವಾನ್ ಡಾಕ್ಟರ್ ಶ್ರೀಧರ ಎನ್ ಭಟ್.
3: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವ

ಸಂಭ್ರಮಿಸುತ್ತದೆ. ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ

0: ರೇಡಿಯೋ ನಿನಾದ ಕೇಳುಗರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಯಾವುದೋ ಕಾಟನ್ ಬಟ್ಟೆ ಹಾಕ್ಬೇಕು ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಚಬೇಕು ಅಂತ. ಆದ್ರೆ ನಮ್ಗೆ ಗದ್ದೆಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುದು, ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು?
2: ನೋಡಿ, ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು. ಕಾಟನ್ ಬಟ್ಟೆ ಹಾಕದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ. ಒಂದ್ಸಲ ಹಾಕಿದ ಬಟ್ಟೆನ ಮತ್ತೊಂದ್ ಸಲ ಹಾಕುವಾಗ ತೊಳೆದು ಹಾಕೊಳ್ಳಿ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರ್ದು. ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ. ಛತ್ರಿ ಕೂಡ ಬಳಸೋದು ಒಳ್ಳೇದು. ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನಿಲ್ಲ, ಅದಾಗದೆ ಇದ್ರೂ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ.
1: ನೀವು ಹೇಳೋದು ಸರಿ ಇದೆ, ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು, ಆದ್ರೆ ಈ ಪ್ರಾಣಿಗಳು ಎಂತ ಮಾಡುತ್ತೆ ಮೇಡಮ್? ಆ ಪ್ರಾಣಿಗಳಿಗೆ ಗೊತ್ತಾಗ್ತದ? ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು, ಇದಕ್ಕೆಲ್ಲ ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ?
3: ಆಗತ್ತೆ ಕಣ್ರಿ, ನಿಯಮಗಳು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ತರ ಮಾಡ್ಬೇಕು. ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ. ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆಗಳಲ್ಲಿ ನೀರಿಡಬೇಕು. ಜೊತೆಗೆ ಮನೆಯಲ್ಲಿರುವ ಅಕ್ಕಿ ಗೋಧಿಗಳಂತಹ ಕಾಳುಗಳನ್ನ ಇಡಬೇಕು. ಬಿಸಿಲಲ್ಲಿ ವಿಶ್ರಾಂತಿ ಪಡೆಯೋಕೆ ಹುಲ್ಲಿನಿಂದ ಗೂಡುಗಳನ್ನ ನಿರ್ಮಿಸಿಡಬೇಕು. ಪ್ರಾಣಿಗಳಿಗೂ ಕೂಡ ನೀರು ನೆರಳನ್ನ ಒದಗಿಸಬೇಕು.
4: ನಮಸ್ತೆ ಸರ್, ನನ್ನ ಹೆಸರು ರಾಜಿ ಅಂತ. ನನ್ನೊಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಎಂತೆಂತ ಆಹಾರ ತಿಂದ್ರೆ ಒಳ್ಳೇದು ಸ್ವಲ್ಪ ಹೇಳ್ತೀರಾ ಸರ್?
5: ಇಂಥ ಪರಿಸ್ಥಿತಿಯಲ್ಲಿ ದೇಹನ ತಂಪಾಗಿಡೋದು ಬಹಳ ಮುಖ್ಯ. ಅಂತ ಟೈಮಲ್ಲಿ ಎಳೆನೀರು, ಸೌತೆಕಾಯಿ, ರಾಗಿ ಗಂಜಿ, ಎಳ್ಳು ಪಾನಕ, ಮಜ್ಜಿಗೆ, ಕಾಮಕಸ್ತೂರಿ, ಕೋಕಂ, ಕರ್ಬೂಜ ಹಣ್ಣು, ಬಾಳೆಹಣ್ಣು, ಕ್ಯಾರೆಟ್, ಕುಚಲಕ್ಕಿ, ಗಂಜಿ, ನಿಂಬೆಹಣ್ಣು, ಕಲ್ಲಂಗಡಿ ಹಣ್ಣು, ಸೊಪ್ಪು, ತರಕಾರಿಗಳನ್ನ ನಮ್ಮ ಆಹಾರದ ಭಾಗವಾಗಿ ಬಳಸೋದು ಉತ್ತಮ. ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು.
1: ಸರಿ ಸರಿ ಸರಿ, ನನಗೊಂದು ಪ್ರಶ್ನೆ ಉಂಟು ಮೇಡಮ್. ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ್ದು ಜಾಗತಿಕ ತಾಪಮಾನ ಹೆಚ್ಚಾಗ್ತದಂತೆ, ಅದು ಹೇಗೆ?
3: ಹೌದು, ನಾವು ಮರಗಳನ್ನ ಕಡಿಯದೆ ಇರೋ ಮರಗಳನ್ನ ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟಿದ್ರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯ ನಾಶ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನ ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನ ನೆಡಬೇಕು ಹಾಗೂ ಅವುಗಳನ್ನ ಸಂರಕ್ಷಿಸಬೇಕು.
4: ಅದಾಯ್ತು ಮೇಡಮ್, ಒಪ್ಕೋತೀನಿ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತಾರಲ್ಲ, ಅದೆಂತಕ್ಕೆ?
2: ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ. ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ, ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರಾ. ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು. ಹಾಗಾಗಿ ನೀವು 15-30 ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ. ಆದರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ.
6: ನಮ್ಮ ಕಡೆ ಎಲ್ಲ ಹೀಟ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್, ಹಂಗಂದ್ರೆ ಎಂತ ಸರ್?
5: ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ, ಇಂದಿನ ಉರಿಸುವಿಕೆ, ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ. ಇಂಥ ಸಮಯದಲ್ಲಿ ಮಕ್ಕಳನ್ನು ವೃದ್ಧರನ್ನು ಆರೈಕೆ ಮಾಡಬೇಕು. ಪರಿಸ್ಥಿತಿ ಕೈಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು.

0: ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು.
1: ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಮೇಡಮ್ ಸಹ ಇದ್ದಾರಲ್ಲ, ಮೇಡಮ್ ಸರ್ ಎಲ್ರಿಗೆ ಸಹ ಧನ್ಯವಾದಗಳು.
2: ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್, ಸೃಷ್ಟಿ, ಹನುಮೇಶ್, ಕಾವ್ಯ, ಸವಿತಾ, ದಿನೇಶ್ ಹಾಗೆ ನಾನು ಮೇಘ. ರೇಡಿಯೋ ನಿನ್ನದ ಕೇಳುಗರಿಗೆ ಧನ್ಯವಾದಗಳು.

0: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
1: ಆತ್ಮೀಯ ರೇಡಿಯೋ ನಿನಾದ ಕೇಳುಗರೆ, ನಮ್ಮೊಂದಿಗಿದ್ದಾರೆ ಸುನಿಲ್ ಕುಮಾರ್. ಮೂಲತಃ ಹಾಸನದವರು, ಬೆಳ್ತಂಗಡಿಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಳೆದ 1.5 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೊಂದಿಗೆ ನಾವು ದಂಡದ ಕುರಿತಾಗಿ ಮತ್ತು ನಾವು ಹೇಗೆ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಇದರ ಕುರಿತಾಗಿ ಅವರೊಂದಿಗೆ ಮಾತಾಡೋಣ. ಸರ್, ತಮಗೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ.
1: ಮೊದಲನೇದಾಗಿ ಸರ್, ಸಂಚಾರ ನಿಯಮಗಳನ್ನು ನಾವು ಹೇಗೆ ಪಾಲಿಸಬೇಕು ಅದರ ಕುರಿತಾಗಿ ಸ್ವಲ್ಪ ಮಾತಾಡ್ಬೋದಾ ಸರ್?
2: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹೇಗೆ ಮೂಲತಃ ಶಿಕ್ಷಣ ಅವಶ್ಯಕತೆ ಇರುತ್ತೋ ಅದೇ ಥರ ಅದರ ಜೊತೆಗೆ ಟ್ರಾಫಿಕ್ಗೆ ಸಂಬಂಧಪಟ್ಟ ಹಾಗೆ ಅದರ ಶಿಕ್ಷಣನೂ ಕೂಡ ತುಂಬ ಅಗತ್ಯತೆ ಇರುತ್ತೆ. ಉದಾಹರಣೆಗೆ ಈಗ ನಾವೆಲ್ಲ ಶಾಲೆಯಲ್ಲಿ ಕಲಿಯೋದು ಒಂದು ಪಾರ್ಟ್ ಆದರೆ ಶಾಲೆಯಲ್ಲಿ ಕಲಿತದ್ದನ್ನು ಜನರ ಜೊತೆ ಹೇಗೆ ಇದು ಮಾಡಬೇಕು, ಮತ್ತು ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಅವ್ರ ಜೊತೆ ನಮ್ಮ ವರ್ತನೆ ಹೇಗಿರಬೇಕು, ಮತ್ತು ನಮ್ಗೆ ಸೇಫ್ಟಿಗೋಸ್ಕರ ನಾವು ಯಾವ ರೀತಿ ಹೆಲ್ಮೆಟ್ ಹಾಕಿರ್ಬೋದು, ಅಥವಾ ಫೋರ್ ವೀಲರ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕೋದು ಇರ್ಬೋದು, ಅಥವಾ ಫೋರ್ ವೀಲರಲ್ಲೇ ಎಲ್ಲೋ ಬೋರ್ಡ್ ವೆಹಿಕಲ್ಗಳು ಬರ್ತವೆ, ಗೂಡ್ಸ್ ಕ್ಯಾರಿಗಳು, ಅದಕ್ಕೆ ಯೂನಿಫಾರ್ಮ್ ಹಾಕಿ ಗಾಡಿ ಓಡಿಸೋದಿರ್ಬೋದು, ಇದೆಲ್ಲ ಪ್ರತಿಯೊಬ್ಬ ಡ್ರೈವರ್ನ ಒಂದು ಮೂಲಭೂತವಾಗಿರ್ತಕ್ಕಂಥ ಅಂಶಗಳು ಅಂತಲೇ ಹೇಳ್ಬೋದು.
1: ಈಗ ಸರ್, ಹೆಲ್ಮೆಟ್ ಹಾಕದೇ ಇದ್ದಾಗ ಎಷ್ಟು ದಂಡವನ್ನು ಕಟ್ಟಬೇಕಾಗುತ್ತೆ, ಹಣ ತರದೇ ಇದ್ದಾಗ ಅವರು ಕೋರ್ಟಿಗೆ ಹೋಗಬೇಕಾಗುತ್ತೆ ಅಥವಾ ಬೇರೆ ರೀತಿ ಆಗುತ್ತಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್?
2: ಇದು ತುಂಬ ಅತ್ಯುತ್ತಮ ಕ್ವಶನ್ನು. ನಾವು ರೋಡಲ್ಲಿ ನಿಂತು ವಾಹನಗಳನ್ನ ತಪಾಸಣೆ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಇವರು ನಮ್ಮನ್ನು ನೋಡಿ ಫೈನ್ ಬೀಳ್ಬೋದು ಅನ್ನೋ ಒಂದು ಭಯದಲ್ಲಿ ಹಿಂದೆ ತಿರುಗಿಸಿ ಹೋಗ್ತಾರೆ. ಅವ್ರಿಗೆ ಕಾನ್ಸಂಟ್ರೇಷನ್ ಏನು ಅಂದರೆ ನಮ್ಮಿಂದ ತಪ್ಪಿಸ್ಕೊಳ್ಳೋದು ಅಷ್ಟೇ ಆಗಿರುತ್ತೆ, ಬಟ್ ಹಿಂದೆ ಯಾವ ವೆಹಿಕಲ್ ಬರ್ತಿರ್ತವೆ, ಮುಂದೆ ಯಾವ್ದು ಬರ್ತಿರ್ತೆ, ನಾನು ಯಾವ ಕಡೆ ಹೋಗಬೇಕು, ಹೇಗೆ ಏನು, ಅದು ಯಾವುದು ಗಮನದಲ್ಲಿಟ್ಕೊಂಡು ಅವರು ಗಾಡಿ ಟರ್ನ್ ಮಾಡಲ್ಲ. ಏಕಾಏಕಿ ಅವರು ನಮ್ಮಿಂದ ತಪ್ಪಿಸ್ಕೊಳ್ಳೋ ಅಂತ ಇಂಟೆನ್ಷನಲ್ಲಿ ಗಾಡಿನ ರಿವರ್ಸ್ ತೆಗೆಯೋದಾಗಿರ್ಬೋದು ಅಥವಾ ತಿರುಗಿಸೋದಾಗಿರ್ಬೋದು ಅಥವಾ ಯೂಟರ್ನ್ ಮಾಡೋದಾಗಿರ್ಬೋದು, ಆ ಸಮಯದಲ್ಲಿ ತುಂಬ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ತುಂಬ ಉದಾಹರಣೆಗಳು ನಾವು ಪೇಪರಲ್ಲಿ ನೋಡಿರ್ಬೋದು, ಮಹಾನಗರಿ ಅಂತ ತುಂಬ ಜನಸಂಖ್ಯೆ ಅಂತ ಇರತಕ್ಕಂಥ ಮಂಗಳೂರು, ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ ಇಂಥ ಜಿಲ್ಲೆಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆಗ್ತಾನೇ ಇರುತ್ತೆ. ಸೊ ಈ ಟೈಮಲ್ಲಿ ವಾಹನ ಸವಾರರು ಪ್ರಮುಖವಾಗಿ ನಮ್ಮನ್ನು ನೋಡಿ ನಮಗೋಸ್ಕರ ಪೊಲೀಸವ್ರಿಗೋಸ್ಕರ ಹೆಲ್ಮೆಟ್ ಹಾಕೋದಿರ್ಬೋದು ಅಥವಾ ಸೀಟ್ ಬೆಲ್ಟ್ ಹಾಕಿ ಕಾರ್ ಓಡಿಸೋದಿರ್ಬೋದು ಇದನ್ನು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಅವರು ತಮ್ಮ ಸ್ವಂತ ಹಿತದೃಷ್ಟಿಯಿಂದ ತಮ್ಮ ಸ್ವಂತಕ್ಕೋಸ್ಕರ, ತಮ್ಮ ಸ್ವಂತ ಆರೋಗ್ಯಕ್ಕೋಸ್ಕರ ಸೀಟ್ ಬೆಲ್ಟ್ ಹಾಕೋದಾಗಿರ್ಬೋದು ಮತ್ತು ಹೆಲ್ಮೆಟ್ ಹಾಕಿ ಗಾಡಿ ಓಡಿಸೋದಾಗಿರ್ಬೋದು ಇದನ್ನು ಮಾಡಬೇಕು. ಅದು ಫಸ್ಟು ಸೇಫ್ಟಿ, ತಮ್ಮ ಸೇಫ್ಟಿ. ಈಗ ಅವ್ರನ್ನ ನಂಬಿ ಇಡೀ ಕುಟುಂಬ ಅಥವಾ ಇಡೀ ಸಂಸಾರ ಜೀವನ ನಡೆಸ್ತಾ ಇರುತ್ತೆ. ಒಬ್ಬ ವ್ಯಕ್ತಿಯನ್ನು ನಂಬಿ ಒಂದು ಮನೆಯಲ್ಲಿ 4-5 ಜನ ಇರ್ತಾರೆ, ಅವರು ಇವನನ್ನ ನಂಬಿ ಜೀವನ ನಡೆಸುವಂಥ ಟೈಮಲ್ಲಿ ಇವ್ರಿಗೆ ಏನಾದರೂ ಆಗಿ ಹೆಚ್ಚು ಕಡಿಮೆ ಆಗಿ ಏನಾದರೂ ಕೊಂಡಿನೇ ಕಳಿಸ್ಕೊತು ಅಂತ ಅಂದಾಗ ಈಗ ಸಂಸಾರದ ಹೊಣೆನ ನೋಡೋ ನಿಭಾಯಿಸೋ ಅಂಥ ಮನೆಯವ್ರ ಮೇಲೆ ತುಂಬ ಒತ್ತಡ ಬಿದ್ದು ಸಮಸ್ಯೆ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಹೇಳೋದಿಷ್ಟೇ, ಗಾಡಿ ಓಡಿಸುವಾಗ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಹೆಲ್ಮೆಟ್ ಹಾಕಿ, ಅದರ ಜೊತೆಗೆ ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕ್ತಾನೆ ಯಾವತ್ತೂ ಗಾಡಿ ಓಡಿಸ್ಲಿಕ್ಕೆ ಹೋಗಬೇಡಿ. ಮತ್ತು ಎಲ್ಲೋ ಬರ್ಡ್ ವೆಹಿಕಲ್ ಅವ್ರಿಗೆ ತುಂಬ ಕಂಪ್ಲೇಂಟ್ ಆಗ್ತಿರುತ್ತೆ, ನಮ್ಮ ಹತ್ರ ಅವರು ಸೀಟ್ ಬೆಲ್ಟ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ಕೇಳಿದ್ರೆ ಸರ್ ಶೆಕೆ ಇದೆ ಸರ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ಬೇಸಿಕ್ ರೂಲ್ಸ್. ಒಬ್ಬ ಶಿಕ್ಷಕನಿಗೆ ಹೇಗೆ ವಿದ್ಯಾರ್ಥಿಗಳನ್ನ ತಿದ್ದಿ ಅವ್ರನ್ನ ಒಳ್ಳೆ ದಾರಿಗೆ ತರುವಂಥ ಒಂದು ಕೆಲಸ ನಡೆಯುತ್ತೋ ಮಾಡ್ತಾರೋ ಅದೇ ಥರ ಟ್ರಾಫಿಕ್ಕಲ್ಲಿ ಪೊಲೀಸ್ ಆಗಿರ್ಬೋದು, ಯಾವುದೇ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಟ್ರಾಫಿಕ್ ಅಂತ ಅಲ್ಲ, ಯಾವುದೇ ಪೊಲೀಸ್ ಅವರು ಹೇಳದನ್ನ ಫಾಲೋ ಮಾಡಿದ್ರೆ ಅದು ಸೇಫ್ಟಿ 100% ನಮಗೆ ಆಗಿರುತ್ತೆ. ಅದರಿಂದ ಬೆನಿಫಿಟ್ ಯಾವುದೇ ರೀತಿ ಪೊಲೀಸವ್ರಿಗೆ ಇರಲ್ಲ, ಅದು ವಾಹನ ಸವಾರವ್ರಿಗೆ 100% ಅದರಿಂದ ಒಳ್ಳೇದಾಗುತ್ತೆ, ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ರಕ್ಷಣೆ ಸಿಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ದಂಡಗಳ ಮೊತ್ತ ಹೇಗಿದೆ ಎಷ್ಟು ಅಂತ ನಿಮಗೆ ತಿಳಿಸ್ಬೋದಾ?
2: ಖಂಡಿತ, ಮೊದಲೆಲ್ಲ ದಂಡಗಳ ಮೊತ್ತ ತುಂಬ ಕಡಿಮೆನೇ ಇತ್ತು, ಇವಾಗೆಲ್ಲ ಮಾಡಿಫೈಡ್ ಆಗಿ 2019 ತಿದ್ದುಪಡಿ ತಂದು 2019 ನಂತರ ಪ್ರತಿಯೊಂದು ಅಫೆನ್ಸ್ಗೂ ಕೂಡ, ಉದಾಹರಣೆಗೆ ವಿತೌಟ್ ಹೆಲ್ಮೆಟ್ ರೈಡಿಂಗು ವಿತ್ ಪಿಲ್ಲನ್ ರೈಡರ್ ಅಂತೇಳಿ, ಈಗ ಮಹಾನಗರ ಪಾಲಿಕೆಗಳೆಲ್ಲ ಡಬಲ್ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದಾರೆ, ರೈಡರ್ ಮತ್ತೆ ಪಿಲ್ಲನ್ ರೈಡರ್ಗೆ ಕಂಪಲ್ಸರಿ. ಬಟ್ ಕೆಲವು ಜಿಲ್ಲೆಗಳಲ್ಲಿ ರೈಡರ್ ಹಾಕೊಂಡು ಓಡಿಸಿದ್ರೆ ಸಾಕು ಅನ್ನೋದೊಂದು ಅಭಿಪ್ರಾಯ. ಬಟ್ ನನ್ನ ಪ್ರಕಾರ ಸೇಫ್ಟಿ ಪರ್ಪಸ್ ಇಂದ ಇಬ್ರು ಕೂಡ ಹೆಲ್ಮೆಟ್ ಹಾಕೊಂಡು ಓಡಿಸಿದ್ರೆ ಇಬ್ರಿಗೂ ಸೇಫ್ಟಿ ಅಂತ ಹೇಳ್ಬೋದು. ಈಗ ಫೈನ್ ವಿಷಯಕ್ಕೆ ಬರೋದಾದ್ರೆ, ವಿತೌಟ್ ಹೆಲ್ಮೆಟ್ಗೆ ಈಗ ಸದ್ಯದಲ್ಲಿ ವಿತೌಟ್ ಹೆಲ್ಮೆಟ್ ಗಾಡಿ ಚಲಾಯಿಸಿದ್ರೆ 500 ರೂಪಾಯಿ ಇದೆ, ಮತ್ತೆ ವಿತೌಟ್ ಸೀಟ್ ಬೆಲ್ಟ್ ಕಾರ್ ಓಡಿಸಿದ್ರೆ ಅವ್ರಿಗೂ ಕೂಡ 500 ರೂಪಾಯಿ ಇದೆ, ವಿತೌಟ್ ಯೂನಿಫಾರ್ಮ್ ಅಲ್ಲಿ ವೆಹಿಕಲ್ನ ಓಡಿಸಿದ್ರೆ ಅವ್ರಿಗೂ 500 ರೂಪಾಯಿ ಇದೆ, ಮತ್ತೆ ಟ್ರಿಪಲ್ ರೈಡಿಂಗ್ ಆಗಿರ್ಬೋದು, ಟ್ರಿಪಲ್ ರೈಡಿಂಗು ಅದಕ್ಕೂ ಕೂಡ ಫಸ್ಟ್ 1000 ರೂಪೀಸ್ ಇತ್ತು, ಇವಾಗ 500 ಆಗಿದೆ. ರ್ಯಾಶ್ ಅಂಡ್ ನೆಗ್ಲಿಜೆನ್ಸಿ ಡ್ರೈವಿಂಗ್ ಅಂತ ಬರುತ್ತೆ, ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡೋದು, ಆ ಥರ ಆಗಿ ಏನಾದರೂ ನಮ್ಮ ಕೈಗೆ ಸಿಕ್ಕಿ ಬಿದ್ದರೆ ಅದಕ್ಕೆ 1000 ಫೈನ್ ಇದೆ. ಈ ಥರ ಕ್ರೈಟೀರಿಯಾ ಇದೆ ಫೈನಲ್ಲಿ. ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಪಘಾತ ಆಗೋದಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ರೈಮು ಮಾಡಿ ಸಿಗಾಕೊಳ್ಳೋದಾಗಿರ್ಬೋದು, ಅದಕ್ಕೆ ಬೇರೆ ಬೇರೆ ತರದ
1: ದಂಡಗಳು. ನಾವೀಗ ಯಾವುದೋ ಒಂದು ಊರಿಗೆ ಹೋಗ್ತಿದ್ದೇವೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೇವೆ, ಈಗ ಹೆಚ್ಚಿನ ಸಂದರ್ಭದಲ್ಲಿ ಬೆಳ್ತಂಗಡಿ ಒಂದು ಪ್ರವಾಸೋದ್ಯಮ ಕ್ಷೇತ್ರ ಆಗಿರೋದ್ರಿಂದ ಧರ್ಮಸ್ಥಳಕ್ಕೆ ಬರೋರಾಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಕ್ಕೆ ಬರೋರಾಗಿರ್ಬೋದು, ಅವ್ರು ಬರಬೇಕಾದ್ರೆ ಯಾವ ರೀತಿಯ ದಾಖಲೆಗಳನ್ನು ಅವರು ಗಾಡಿಯಲ್ಲಿ ಕ್ಯಾರಿ ಮಾಡಬೇಕು?
2: ಇದು ಕೂಡ ಒಳ್ಳೆ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಅದು ವೆಹಿಕಲ್ ಓಡಿಸೋರ ಹತ್ರ ಕಂಪಲ್ಸರಿ ಇರಬೇಕಾದಂಥ ದಾಖಲೆಗಳ ಬಗ್ಗೆ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಾಡಿ ನಾವು ಓಡಿಸ್ತಾ ಇದ್ದೀವಿ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಅವನಿಗೆ DL ಇರಬೇಕು, ಒಂದು DL ಇರುತ್ತೆ, ಆ DL ಜೊತೆಗೆ ಗಾಡಿಗೆ ಸಂಬಂಧಪಟ್ಟಂಥ RC ಇರುತ್ತೆ, RCನ ಮೇಂಟೈನ್ ಮಾಡಬೇಕು, ಮತ್ತು ಅದಕ್ಕೆ ಗಾಡಿಗೆ ಇನ್ಶೂರೆನ್ಸ್ ಇರುತ್ತೆ, ಇನ್ಶೂರೆನ್ಸ್ ಎಕ್ಸ್ಪೈರಿ ಆಗಿದೆಯಾ ರನ್ನಿಂಗಲ್ಲಿ ಇದೆಯಾ ಅದನ್ನು ನೋಡ್ಕೋಬೇಕು, ಮತ್ತು ವೆಹಿಕಲ್ಗೆ ಹೊಗೆ ಚೆಕ್ ಮಾಡುವಂಥ ಒಂದು ಇದಿದೆ, ಆ ಹೊಗೆದು ಪ್ರಮಾಣ ಎಷ್ಟಿದೆ ಅಂತೇಳಿ ನಾವು ಹೊಗೆ ತಪಾಸಣಾ ಕೇಂದ್ರದಲ್ಲಿ ಹೋಗಿ ಚೆಕ್ ಮಾಡಿಸಿ ಅದು ಆ ದಾಖಲೆಯನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ RC, ಇನ್ಶೂರೆನ್ಸು, DL, ಹೊಗೆ ಮಾಲಿನ್ಯದ ದೃಢೀಕರಣ ಪತ್ರ ಇಷ್ಟಿದ್ರೆ ಇದು ಬೇಸಿಕ್ಕು. ಅದ್ರ ಜೊತೆಗೆ ಹೆವಿ ವೆಹಿಕಲ್ಗಳು ಬರ್ತವೆ, ಹೆವಿ ವೆಹಿಕಲ್ಗಳಿಗೆ ಎಷ್ಟು ಪ್ರಮಾಣದಲ್ಲಿ ನಾವು ಏನು ಸಾಮಗ್ರಿಗಳನ್ನ ತುಂಬಬಹುದು, ಅದಕ್ಕೆ ಅದಕ್ಕೆ ಪರ್ಮಿಟ್ ಇದೆಯಾ, ಹೇಗೆ ಏನು ಇದನ್ನೆಲ್ಲ ನೋಡಿಕೊಂಡು ನಾವು ಕ್ಯಾರಿ ಮಾಡಬೇಕಾಗುತ್ತೆ. ಇಷ್ಟು ಅಗತ್ಯ ದಾಖಲೆಗಳಿದ್ರೆ ಪ್ರಾಬ್ಲಮ್ ಇಲ್ಲ, ಅದು ವಿತ್ ಕಂಡೀಷನ್ ಅಲ್ಲಿ ಇರಬೇಕು, ಅದೆಲ್ಲ ಕ್ಲಿಯರ್ ಆಗಿ
1: ಅಪ್ಡೇಟ್
2: ಆಗಿರಬೇಕು.
1: ಸರ್, ಈಗ ಸರ್ಕಾರ ಡಿಜಿ ಲಾಕರ್ ಅಂತ ಮತ್ತೆ ಎಂ ಪರಿವಾಹನ್ ಅಂತ ಒಂದಷ್ಟು ಆ್ಯಪ್ ಗಳಿದೆಯಲ್ಲ ಸರ್, ಅದರಲ್ಲಿ ಕರೆಕ್ಟ್ ಆಗಿ ಆಕ್ಟಿವ್ ಸ್ಟೇಟಸ್ ಇದ್ರೆ ನೀವು ಅದನ್ನ ಅಲೋ ಮಾಡ್ತೀರಾ?
2: ಖಂಡಿತ ಮಾಡ್ಬೋದು, ಯಾಕಂದ್ರೆ ಇದ್ರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ DG IG ಅವರು ಅನುಮತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಎಲ್ಲ ಟೈಮಲ್ಲೂ ಕೂಡ ಅದನ್ನ ದಾಖಲೆಗಳನ್ನ ನಮ್ಮ ಜೊತೆಗೆ ಕೊಂಡೋಗ್ಲಿಕ್ಕೆ ಆಗಲ್ಲ, ಅದ್ರ ಬದಲು ಸಾಫ್ಟ್ ಕಾಪಿ ಅಂತ ಹೇಳಿ ಅದನ್ನ ನಾವು ಮೊಬೈಲಲ್ಲಿ ಸಂಗ್ರಹ ಮಾಡಿಟ್ಕೊಂಡು, ಉದಾಹರಣೆಗೆ ನೀವು ಹೇಳಿದಂತಹ ಆಪ್ಗಳಾಗಿರ್ಬೋದು, ಎಂ ಪರಿವಾಹನ್ ಮತ್ತೆ
1: DG Locker
2: ಈ ತರದಂತಹ ಇದರಲ್ಲಿ ನಮ್ಮ ದಾಖಲೆಗಳನ್ನ ಶೇಖರಣೆ ಮಾಡಿ ಅಗತ್ಯ ದಾಖಲೆಗಳನ್ನ ಪೊಲೀಸರ ಮುಂದೆ ಹಾಜರುಪಡಿಸುವಂತ ಸಮಯದಲ್ಲಿ ಫೋನಿಂದ ತೋರಿಸಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ಅದು ಸರಿ ಇದ್ರೆ ಆ ವ್ಯಕ್ತಿಯಿಂದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ದಾಖಲೆಗಳನ್ನು ಸರಿಯಾಗಿ ಅವರು ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅನ್ನುವಾಗ ಆ ವ್ಯಕ್ತಿಗೆ ಯಾವುದೇ ರೀತಿ ದಂಡ ವಿಧಿಸಲ್ಲ, ಮತ್ತೆ ಅವ್ರನ್ನ
1: ಬಿಟ್ಟು. ನಮ್ಮ ವಿದ್ಯಾರ್ಥಿ ಹಂತದಲ್ಲಿ ಮನೆಯಲ್ಲಿ ಹಠ ಮಾಡಿ ಗಾಡಿಯನ್ನ ತೆಗೆಸ್ಕೊಂತಾರೆ,
2: ಈಗ ಓದುವ ವಿದ್ಯಾರ್ಥಿಗಳಿಗೆ ನನ್ನ ಪ್ರಕಾರ ಬೈಕ್ನ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಾರಿಗೆ ಇಲಾಖೆಯವರು ಎಲ್ಲ ಕಡೆನೂ ಬಸ್ ವ್ಯವಸ್ಥೆ ಮಾಡಿದ್ದಾರೆ, ಟೈಮ್ ಟು ಟೈಮ್ ಬಸ್ ಇದೆ, ಮತ್ತೆ ಅದಕ್ಕೆ ಪಾಸ್ ವ್ಯವಸ್ಥೆನೂ ಕೂಡ ಮಾಡ್ತಿದ್ದಾರೆ, ಕಾಲೇಜ್ ಕಡೆಯಿಂದ ಪಾಸ್ ಮಾಡಿಸೋದಾಗಿರ್ಬೋದು, ಇದನ್ನೆಲ್ಲ ಮಾಡಿಸಿ ನಾವು ಬಸ್ಸಲ್ಲೇ ಓಡಾಡಿದ್ರೆ ಸೇಫ್ಟಿನೂ ಕೂಡ, ಯಾಕಂದ್ರೆ ವೆಹಿಕಲಲ್ಲಿ ಒಂದೇ ಸಮ ಮಳೆಗಾಲದಲ್ಲಿ ಆಗಿರ್ಬೋದು ಇದರಲ್ಲೆಲ್ಲ 4-wheeler, 2-wheelerನ ನಾವು ಓಡಿಸ್ಲಿಕ್ಕೆ ಆಗಲ್ಲ, ಹಿಂಸೆ ಆಗುತ್ತೆ, ಬಟ್ಟೆ ಹಾಳಾಗೋದಾಗಿರ್ಬೋದು ಅಥವಾ ನಮ್ಮ ಪುಸ್ತಕಗಳು ಎಲ್ಲ ಬರುವಾಗ ಮಳೆಯಲ್ಲಿ ನೆಂದು ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಒಂದು ಏನು ಗೌರ್ಮೆಂಟ್ ವೆಹಿಕಲ್ಲು ಅಂತ ಅಂದ್ಬಿಟ್ಟು ನಾವು ಅದರಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಈ ರೀತಿ ಆಗುವಂಥದ್ದನ್ನ ತಪ್ಪಿಸ್ಬೋದು, ಮತ್ತು ಆಕ್ಸಿಡೆಂಟ್ಗೂ ಕೂಡ ಒಂದು ಸಣ್ಣ ಅಲ್ಪ ವಿರಾಮ ಇಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಓನ್ ವೆಹಿಕಲ್ ಇರುತ್ತೆ, ಈಗ ಹುಡುಗರು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಥ್ರಿಲ್ಲಿಂಗು, ನಾನು ಗಾಡಿನ ವೀಲ್ ಮಾಡಬೇಕು, ನಾನು ಗಾಡಿನ ತುಂಬ ಸ್ಪೀಡಲ್ಲಿ ಓಡಿಸ್ಬೇಕು, ಆ ಒಂದು ಇದರಲ್ಲಿ ಇರ್ತಾರೆ. ಸೊ ಆ ಇದರಲ್ಲಿ ಅವ್ರಿಗೆ ಬಡೀ ಗಾಡಿನ ಸ್ಪೀಡಲ್ಲಿ ಓಡಿಸ್ಬೇಕು ಅನ್ನೋದೇ ಇರುತ್ತೆ ಹೊರತು ಇದರಿಂದ ಆಗ್ತಕ್ಕಂಥ ಅನಾಹುತಗಳೇ, ಅದರಿಂದ ನಾನು ಯಾವ ರೀತಿ ನಾನು ಅದರಿಂದ ತೊಂದರೆಯನ್ನು ಅನುಭವಿಸ್ತೀನಿ ಅಂತ ಗೊತ್ತಿರಲ್ಲ. ಹೆಲ್ಮೆಟ್ ಹಾಕ್ತಾನೆ ಹೋಗಿರ್ಬೋದು, ಯಾರು ಪೊಲೀಸ್ ಇರಲ್ಲ ಇರಲಿ ಏನಾಗಲ್ಲ ಒಂದ್ಸಲ ಅಲ್ವಾ ಅಂತೇಳಿ ಬರೋದು ಹೆಲ್ಮೆಟ್ ಇಲ್ಲದೆ, ಮತ್ತು ತುಂಬ ಅವಶ್ಯಕತೆಗೆ ಮೀರಿ ಗಾಡಿನ ಓಡಿಸೋದು, ಇದೆಲ್ಲ ಮಾಡುವಾಗ ಅಚಾನಕ್ ಆಗಿ ಅಥವಾ ಬ್ರೇಕ್ ಅಪ್ಲೈ ಆಗ್ದೇ ಇರೋದು ಅಥವಾ ಗಾಡಿ ಕಂಟ್ರೋಲ್ಗೆ ಸಿಗ್ದೇ ಬೀಳೋದಾಗಿರ್ಬೋದು ಅಥವಾ ಹೋಗಿ ಇವರು ಇನ್ನೊಬ್ಬರಿಗೆ ಡಿಕ್ಕಿ ಹೊಡೆಯೋದಾಗಿರ್ಬೋದು ಅಥವಾ ಹಿಂದೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳು ಇವ್ರಿಗೆ ಡಿಕ್ಕಿ ಹೊಡೆಯೋದಾಗಿರ್ಬೋದು, ಆ ಟೈಮಲ್ಲಿ ಆಗಿ ತುಂಬ ಅನಾಹುತಗಳಾಗ್ತವೆ. ನನ್ನ ಮಕ್ಕಳು ಚೆನ್ನಾಗಿ ಓದಲಿ ಅಂತೇಳಿ ಇವರು ಕಷ್ಟಪಟ್ಟು ಕಳಿಸೋದ್ರಿಂದ ಇವರು ಈ ರೀತಿ ಬೈಕ್ನ ಪ್ರತಿಯೊಂದು ಇದರಲ್ಲೂ ಈ ಅಡಿಕ್ಟ್ ಅಂತ ಅನ್ನೋ ಪದನ ನಾನು ಆವಾಗಲೇ ಹೇಳಿದೆ, ಅದು ವೆದರ್ ಇಟ್ ಈಸ್ ವೆಹಿಕಲ್ಗೆ ಇದಾಗಿರ್ಬೋದು ಅಥವಾ ಏನು ಮಾಡ್ಲಿಂಗ್ ಆಗಿರ್ಬೋದು ಅಥವಾ ಡ್ರಗ್ಸ್ ಆಗಿರ್ಬೋದು ಫ್ಯಾಷನ್ ಟೋಟಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಅಡಿಕ್ಟ್ ಆಗಬಾರ್ದು. ನಮಗೆ ಏನು 25-20 ವರ್ಷ ಅನ್ನೋದು ಇದೆಯೋ ಆ 20 ವರ್ಷದವರೆಗೂ ಒಳ್ಳೆ ಎಜುಕೇಷನ್ನ ಪಡ್ಕೊಂಡು ನಮ್ಮ ಮುಂದಿನ ಜೀವನಕ್ಕೆ ಅನ್ನ ತಿನ್ನಕ್ಕೋಸ್ಕರನಾದ್ರೂ ಚೆನ್ನಾಗಿ ಓದಿ ಒಂದು ಯಾವುದಾದ್ರೂ ಒಂದು ಕೆಲಸ ತಗೊಂಡು ಅಪ್ಪ ಅಮ್ಮ ಅವರ ಉದ್ದೇಶನ ಈಡೇರಿಸಿ ಸಮಾಜದಲ್ಲಿ ಒಬ್ಬ ಭಾರತೀಯ ಪ್ರಜೆಯಾಗಿ ತನ್ನ ಒಂದು ಏನು ಭಾರ ಇರುತ್ತೆ ಭಾರತ ಮಾತೆಗೆ ಒಂದು ತೀರಿಸುವಂತ ಕೆಲಸನ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ.
1: ಈಗಿನ ಸಂಚಾರ ವ್ಯವಸ್ಥೆಯಲ್ಲಿ ಸರ್ ನೀವು ನೋಡಿದಾಗ ಟ್ರಾಫಿಕ್ ಅಲ್ಲಿ ತುಂಬಾ ರ್ಯಾಶ್ ಆಗಿ ಓಡಿಸುವಂತದ್ದಾಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಆಗಿರುತ್ತೆ, ಇನ್ನು 10th ಓದ್ತಿರ್ತಾರೆ, ಕೆಲವರೆಲ್ಲ 5th ಕ್ಲಾಸ್ 6th ಕ್ಲಾಸ್ಗೆ ಬೈಕ್ ಇಟ್ಕೊಂಡು ಸೀದಾ ಮಾರ್ಗ ಕಿಳಿದು ಬಿಡ್ತಾರೆ, ಅಂತವ್ರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರ ಸರ್?
2: ಪೋಷಕರು ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳಿಗೆ 18 ವರ್ಷ ತುಂಬೋದಕ್ಕಿಂತ ಮುಂಚೆನೆ ಯಾರಿಗೂ ಕೂಡ ವೆಹಿಕಲ್ನ ಓಡಿಸ್ಲಿಕ್ಕೆ ಅನುಮತಿ ಕೊಡಬಾರ್ದು. ಅವ್ರು ಎಷ್ಟೇ ಪರಿಪೂರ್ಣ ಆಗಿದ್ರು ವೆಹಿಕಲ್ ಓಡಿಸ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರು ವೆಹಿಕಲ್ನ ಕೊಡಬಾರ್ದು. 18 ವರ್ಷ ತುಂಬಿದ ನಂತರ ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು DL ಮಾಡಿಸಿ, ಆ DL ಏನು ಇರುತ್ತೆ ಬೈಕ್ಗಾಗಿರ್ಬೋದು ಅಥವಾ ಕಾರ್ಗಾಗಿರ್ಬೋದು ಅದಕ್ಕೆ ಮಾಡಿಸಿ ಆದ್ಮೇಲೆ DL ಬಂದು ಆದ್ಮೇಲೆ ಗಾಡಿ ಓಡಿಸ್ಲಿಕ್ಕೆ ಕೊಡ್ಬೋದು. ಪೇರೆಂಟ್ಸ್ ಇಲ್ಲಿ ಏನು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ರಾಪ್ತ ವಯಸ್ಕರು ಏನು 18 ವರ್ಷಕ್ಕಿಂತ ಕೆಳಪಟ್ಟವರು ಅಂತ ಹೇಳ್ತೀವಿ ಅವ್ರನ್ನ ಅಪ್ರಾಪ್ತರು ಅಂತ ಹೇಳ್ತೀವಿ, ಅವ್ರ ಕೈಲಿ ಯಾವುದೇ ಕಾರಣಕ್ಕೂ ಗಾಡಿಯನ್ನು ಕೊಡಬಾರ್ದು. ಈ ಥರ ಕೊಟ್ಟು ಗಾಡಿ ಕೊಟ್ಟು ಆ ಗಾಡಿಯಿಂದ ಆಗ್ತಕ್ಕಂಥ ಅನಾಹುತಕ್ಕೆ ನೇರ ಹೊಣೆ ಯಾರಾಗಿರ್ತಾರೆ ಅಂದರೆ ಅಪ್ಪ ಅಮ್ಮ ಆಗಿರ್ತಾರೆ. ಈಗ ಅಪ್ಪ ಅಮ್ಮ ಅವರು ತಮ್ಮ ಹೆಸರಲ್ಲಿ ಗಾಡಿ ತಗೊಟ್ಟಿರ್ತಾರೆ, ನನ್ನ ಮಗ ಓದಲಿ ಚೆನ್ನಾಗಿ ಅವನ ನಾವು ಈ ರೀತಿ ಯಾವುದು ಫ್ಯಾಷನ್ ಮಾಡಲಿಲ್ಲ, ಈ ನನ್ನ ಮಗನಾದರೂ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಗಾಡಿ ತಗೊಟ್ಟಿರ್ತಾರೆ, ಅದು ಲೋನಲ್ಲಿ ಆಗಿರ್ಬೋದು ಅಥವಾ ಸಾಲ ಮಾಡಿ ಆದರೂ ತಗೊಟ್ಟಿರ್ತಾರೆ. ಇವರು ಅದನ್ನು ಗಾಡಿನ ಏನು ಒಳ್ಳೆಯ ಕೆಲಸಗಳು ಅಂತ ಅಂದರೆ ಈಗ ಉದಾಹರಣೆಗೆ ತುಂಬ ದೂರ ಇರುತ್ತೆ, ಬಸ್ ವ್ಯವಸ್ಥೆ ಇರಲ್ಲ, ಅಲ್ಲಿ ಗಾಡಿನ ಅವಶ್ಯಕತೆ ತುಂಬ ಇರುತ್ತೆ. ಬಟ್ ಏನಂದರೆ ಒಂದು 18 ವರ್ಷ ತುಂಬಿದ ನಂತರ ಓಡಿಸ್ಲಿ ಅನ್ನೋದು ನನ್ನ ಅಭಿಪ್ರಾಯ. ವಿತ್ ಮೂಲ ದಾಖಲೆಗಳನ್ನು ಅವರು ಮಾಡಿಸ್ಕೊಂಡು RTO ದೃಢೀಕರಿಸಿ ಬಂದಂತಹ DL ಅದನ್ನು ಮಾಡಿಸಿ ನಂತರ ಗಾಡಿನ ಓಡಿಸ್ಬೇಕು. ಯಾಕಂದರೆ ಈಗಿನ ಒಂದು ಸಮಾಜದಲ್ಲಿ ನಡೀತಿರೋದು ಹೇಗೆ ಅಂತ ಹೇಳಿದ್ರೆ ತುಂಬ ಕೇಸಸ್ಗಳಾಗ್ತಿದ್ದಾವೆ, ಆಕ್ಸಿಡೆಂಟ್ ಆಗಿ ಸತ್ರು ಅಪ್ರಾಪ್ತ ವಯಸ್ಕರು ಎಲ್ಲ ಒಂದು 20 ವರ್ಷ 25 ವರ್ಷ 30 ವರ್ಷ ಅವರು ಹೆಲ್ಮೆಟ್ ಹಾಕಿರ್ಲಿಲ್ವಂತೆ, ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಿದ್ರಂತೆ, ಈ ಥರ ಎಲ್ಲ ಆಗ್ತಾ ಇದೆ. ಸೊ ಈ ಅಂಥ ಅಪಘಾತಗಳನ್ನ ತಪ್ಪಿಸೋಕ್ಕೋಸ್ಕರನಾದ್ರೂ ನಾವು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋದಾಗಿರ್ಬೋದು, ಮತ್ತು ಈ ಥರ ಆಕ್ಸಿಡೆಂಟ್ ಆಗಿ ಕೆಲವು ಡೆತ್ಗಳಾಗ್ತವೆ, ಆ ಡೆತ್ ಆಗುವಂಥ ಟೈಮಲ್ಲಿ DLA ಇರಲ್ಲ ಅವ್ರಿಗೆ ಗಾಡಿ ಓಡಿಸಿರ್ತಾರೆ, ಆಗ ಯಾವುದೇ ರೀತಿ ಡೆತ್ಗೆ ಯಾವುದೇ ರೀತಿ ಗೌರ್ಮೆಂಟಿಂದ ಆಗಲಿ ಅಥವಾ RTO ಅಥವಾ ಇನ್ಶೂರೆನ್ಸ್ ಕಂಪನಿಗಳಿಂದ ಆಗಲಿ ಯಾವುದೇ ರೀತಿ ಅವ್ರಿಗೆ ಬೆನಿಫಿಟ್ಗಳು ಸಿಗೋಲ್ಲ. ಅದಕ್ಕೋಸ್ಕರ ಮೂಲ ದಾಖಲೆಗಳನ್ನು ಹೊಂದಿ ತದನಂತರ ಅವರು ಗಾಡಿನ ಓಡಿಸ್ಬೇಕು, ಮತ್ತು ಅದರ ಜೊತೆಗೆ ಪರಿಪೂರ್ಣ ರೀತಿಯಲ್ಲಿ ತರಬೇತಿಯನ್ನು ಪಡೆದ ನಂತರ ಗಾಡಿ ಓಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಪೊಲೀಸ್ ಇಲಾಖೆಯವರು ಎಷ್ಟೇ ತಾಳ್ಮೆಯಿಂದ ಮಾತಾಡೋರು ಸಮೇತ ಸಾರ್ವಜನಿಕರು ತುಂಬ ಕೋಪ ಆಗ್ಬಿಡ್ತಾರೆ, ಅಂತ ಸಂದರ್ಭದಲ್ಲಿ ಸರ್ ನಾವು ಸಾರ್ವಜನಿಕರು ನಿಮ್ಮೊಂದಿಗೆ ಹೇಗೆ ಸಹಕರಿಸಬೇಕು?
2: ಇಲ್ಲಿ ಪೊಲೀಸ್ ಮತ್ತು ಸಾರ್ವಜನಿಕರ ಸಂಬಂಧ ಹೇಗಿರಬೇಕು ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳ ಥರ ಇರಬೇಕು. ಪೊಲೀಸ್ ಅವರು ಡ್ಯೂಟಿ ಮಾಡೋದು ಒಂದು ಸಮಾಜದ ಒಳಗಡೆ ಜನರ ಮಧ್ಯದಲ್ಲಿ ಬೆರೆತು ಜನರಿಗೋಸ್ಕರನೇ ಡ್ಯೂಟಿ ಮಾಡೋದು. ಈಗ ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಹೇಳಿದ್ರೆ ನಾವು ಜನರಿಗೋಸ್ಕರನೇ ದುಡಿಯೋದು, ಜನರ ಒಂದು ಏಳಿಗೆಗೋಸ್ಕರನೇ ದುಡಿಯೋದು. ಈಗ ಟ್ರಾಫಿಕಲ್ಲಿ ನಿಂತು ಡ್ಯೂಟಿ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಜನರಿಗೆ ಯಾವುದಾದ್ರು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಜನರು ಓಡಾಡಲಿಕ್ಕೆ ಅಥವಾ ವೆಹಿಕಲ್ ಓಡಾಡಲಿಕ್ಕೆ ಯಾವುದಾದ್ರೂ ಡಿಸ್ಟರ್ಬೆನ್ಸ್ ಆಗ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರನೇ ನಾವು ಟ್ರಾಫಿಕಲ್ಲಿ ನಿಂತು ಡ್ಯೂಟಿ ಮಾಡೋದು. ಅಂಥ ಟೈಮಲ್ಲಿ ಕೆಲವು ಸಲ ನಾವು ನಿಂತು ಕೇಸ್ ಹಾಕುವಂಥ ಪರಿಸ್ಥಿತಿ ಇರ್ತದೆ. ಕೇಸ್ ಅಂತ ಹೇಳಿದ್ರೆ ಯಾರು ಟ್ರಾಫಿಕ್ ನಿಯಮನ ಉಲ್ಲಂಘನೆ ಮಾಡಿ ಗಾಡಿ ಚಲಾವಣೆ ಮಾಡ್ತಾರೆ ಮತ್ತು ಅಗತ್ಯ ದಾಖಲೆಗಳನ್ನು ಸರಿಯಾಗಿ ಹೊಂದದೆ ಗಾಡಿಯನ್ನು ಚಲಾವಣೆ ಮಾಡ್ತಾ ಇರ್ತಾರೆ, ಯಾರು ಪಬ್ಲಿಕ್ಗೆ ತೊಂದರೆ ಕೊಟ್ಟು ಗಾಡಿನ ಓಡಿಸ್ತಾ ಇರ್ತಾರೆ ಅವಂಥವ್ರ ಮೇಲೆ ಕೇಸ್ ಹಾಕುವಂಥ ಒಂದು ಕಾರ್ಯ ನಡೀತಾ ಇರುತ್ತೆ. ಆ ಟೈಮಲ್ಲಿ ಏನು ಸವಾರರಿರ್ತಾರೋ ಅವರು ತುಂಬಾ ತಾಳ್ಮೆಯಿಂದ ವರ್ತಿಸ್ಬೇಕು. ಎಲ್ಲ ಪೊಲೀಸ್ ಅವ್ರನ್ನು ಒಂದು ಕೆಟ್ಟ ರೀತಿಯಲ್ಲಿ ನೋಡಬಾರ್ದು, ಯಾಕಂದ್ರೆ ಸಮಾಜದಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಪೊಲೀಸರು ಕೆಲಸ ಮಾಡ್ತಿರ್ತಾರೆ. ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟು, ಬೇರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಇಷ್ಟೊಂದು ಒತ್ತಡ ಇರಲಿಕ್ಕಿಲ್ಲ. ಆ ಒತ್ತಡದಲ್ಲಿ ಕೆಲಸ ಮಾಡುವಾಗ ಇವರು ಪಬ್ಲಿಕ್ ಪೊಲೀಸ್ ಜೊತೆ ತುಂಬಾ ಸಹನೆಯಿಂದನೇ ವರ್ತಿಸ್ಬೇಕು. ಇವರು ದಂಡ ಏನು ಅಫೆನ್ಸ್ ಆಗಿರುತ್ತೆ ಆ ಅಫೆನ್ಸ್ ಬಿಟ್ಟು ಯಾರು ಕೂಡ ಎಕ್ಸ್ಟ್ರಾ ದಂಡ ಕೇಳಲ್ಲ, ಮತ್ತೆ ಎಕ್ಸ್ಟ್ರಾ ದಂಡನು ಹಾಕ್ಲಿಕ್ಕೆ ಬರಲ್ಲ. ಮತ್ತೆ ಪ್ರತಿಯೊಬ್ಬ ಪ್ರಜೆನೂ ಅಷ್ಟೇ, ಅವರು ಕಟ್ಟಿದ ದಂಡಕ್ಕೆ ಪ್ರತಿಯಾಗಿ ಅವರಿಂದ ರಿಸಿಪ್ಟ್ ತಗೊಂಡು ಹೋಗ್ಲೇಬೇಕು. ಮತ್ತೆ ಇವರು ಪಬ್ಲಿಕ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಸರ್, ನಾನು 100 ರೂಪಾಯಿ ಕೊಡ್ತೇನೆ ಸರ್, 200 ಕೊಡ್ತೇನೆ, ಈ ತರ ಹೇಳ್ತಾರೆ, ಈ ತರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೀವು ಏನು ತಪ್ಪು ಮಾಡಿರ್ತೀರ ಅದಕ್ಕೆ ಗೌರ್ಮೆಂಟ್ಗೆ ದಂಡ ಇಂತಿಷ್ಟು ದಂಡ ಅಂತ ಕಟ್ಟಿ, ಅದು ದಂಡಕ್ಕೆ ಏನು ಕಟ್ಟಿದೀವಿ ಅನ್ನೋ ಒಂದು ಕನ್ಫರ್ಮೇಶನ್ಗೆ ನೀವು ರಿಸಿಪ್ಟ್ ತಗೊಂಡು ಹೋಗ್ಬೇಕು. ಮತ್ತೆ ಕೆಲವು ವಿಡಿಯೋಗಳೆಲ್ಲ ಮಾಡ್ತಿರ್ತೀರ, ಕೆಲವರು ಫೇಸ್ಬುಕ್ ಲೈವ್ ಬಂದು ಮೊಬೈಲ್ ಆನ್ ಮಾಡಿ ಇಟ್ಟು ಹೀಗೆ ಪೊಲೀಸರು ನಮಗೆ ದಂಡ ಹಾಕ್ತಿದ್ದಾರೆ ಅಂತ. ಯಾವುದೇ ಒಬ್ಬ ಪೊಲೀಸು ಸಾರ್ವಜನಿಕರು ಎಕ್ಸ್ಪೆಷಲಿ ಸವಾರರು ವಾಹನ ಚಲಾವಣೆ ಮಾಡ್ತಕ್ಕಂಥ ಸಮಯದಲ್ಲಿ ಅವರು ಎಲ್ಲ ದಾಖಲೆಗಳು ಸರಿ ಇದ್ರೂ ಅಥವಾ ಹೆಲ್ಮೆಟ್ ಹಾಕಿದ್ರು ಅವ್ರ ದಾಖಲೆಗಳು ಸರಿ ಇತ್ತು ಅಂತ ಹೇಳುವಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಇದುವರೆಗೂ ಯಾರು ಫೈನ್ ಹಾಕಿದ್ದಿಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಈಗ ನಾವು ಮೂಲತಃ ಫಸ್ಟ್ ನೋಡೋದು ವಿಸಿಬಲ್ ಅಫೆನ್ಸು, ವ್ಯಕ್ತಿ ತಲೆಗೆ ಹೆಲ್ಮೆಟ್ ಹಾಕಿದಾನ ಇಲ್ವಾ, ಮತ್ತೆ ಸೀಟ್ ಬೆಲ್ಟ್ ಹಾಕಿದಾರ ಇಲ್ವಾ, ಇದನ್ನ ನೋಡ್ತೇವೆ. ಇದು ಇಷ್ಟು ಸರಿಯಾಗಿ ಮಾಡಿದ್ರೆ ಒಬ್ಬ ವ್ಯಕ್ತಿ ಮತ್ತೆ ಆ ಗಾಡಿನ ಚೆಕ್ ಮಾಡಿ ಅವ್ರಿಗೆ ಹಿಂಸೆ ಮಾಡ್ಲಿಕ್ಕೆ ಹೋಗಲ್ಲ. ಯಾವ ವ್ಯಕ್ತಿ ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸೋದು, ಮತ್ತೆ ಸೀಟ್ ಬೆಲ್ಟ್ ಇಲ್ಲದೆ ಗಾಡಿ ಓಡಿಸೋದು, ಮತ್ತೆ ಏನು ಮೂಲಭೂತ ಒಬ್ಬ ಡ್ರೈವರ್ಗೆ ಇರತಕ್ಕಂಥ ಕ್ವಾಲಿಟೀಸ್ನ ಮೀರಿ ಗಾಡಿ ಓಡಿಸೋದು, ಇನ್ನೊಬ್ಬ ಅವರು ಬಹುಶಃ ಅವರು ತುಂಬ ಯೂನಿಫಾರ್ಮ್ ಹಾಕದೆ ಗಾಡಿ ಓಡಿಸ್ತಿರ್ತಾರೆ, ಆ ಟೈಮಲ್ಲೆಲ್ಲ ನಾವು ಸಿಕ್ಕಾಗ ಅವ್ರಿಗೆ ಈ ನೀವು ಮಾಡಿದ್ದು ಈ ಥರ ಈ ಅಫೆನ್ಸ್ ಆಗಿದೆ ನಿಮ್ಮಿಂದ, ನಾವು ಇಷ್ಟು ಫೈನ್ನ ನಿಮ್ಮ ಹತ್ರ ತಗೋತಾ ಇದ್ದೀವಿ ಅಂತ ಹೇಳುವಾಗ ಅವ್ರಿಗೆ ಗಾಬರಿ ಆಗ್ತದೆ. ಒಂದೇ ಸಲ ಉದಾಹರಣೆಗೆ ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸ್ ಡ್ರೈವಿಂಗ್ ಮಾಡ್ಕೊಬಂದಿರ್ತಾರೆ, ಅವ್ರಿಗೆ 1,000 ಫೈನ್ ಇರುತ್ತೆ. ಒಬ್ಬ ವ್ಯಕ್ತಿ ಎಲ್ಲರೂ ಕೂಡ ಗೌರ್ಮೆಂಟ್ ಕೆಲಸ ಕೊಡ್ಲಿಕ್ಕಾಗಲ್ಲ ಗೌರ್ಮೆಂಟು, ಕೆಲವರು ಗೌರ್ಮೆಂಟ್ ಕೆಲಸ ಮಾಡೋರು ಇರ್ತಾರೆ, ಇನ್ನು ಕೆಲವರು ಮನೆಯಲ್ಲಿ ಆಸ್ತಿ ಇರೋರು ಇರ್ತಾರೆ, ಇನ್ನು ಕೆಲವರು ರೈತರು ಇರ್ತಾರೆ, ಇನ್ನು ಕೆಲವರು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಇರ್ತಾರೆ. ಇನ್ನು ಈ ಇಂಥ ಕ್ಯಾಟಗರಿಯಲ್ಲಿ ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇನೆ, ದಂಡದ ಮೊತ್ತ ಕೂಡ ಅಷ್ಟೇ ಇರುತ್ತೆ. ಬಟ್ ದೊಡ್ಡವರು ತಪ್ಪು ಮಾಡಿದ್ರೆ ಅವರು ಕಟ್ಟಿ ಹೋಗ್ತಾರೆ, ಈಗ ಬಡವರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಕಟ್ಟಲಿಕ್ಕೆ ಹಣ ಇರಲ್ಲ. ಸೊ ನಾನು ಇದರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅದು ಕಾನೂನು ಅಂತ ಅಂದ್ಮೇಲೆ ಅದು ಬಡವ ಬಲಿದ ದೀನ ದಲಿತ ಇದು ಯಾವುದೂ ಇಲ್ಲ, ಎಲ್ರಿಗೂ ಒಂದೇ ಕಾನೂನು. ಆದ್ರಿಂದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಏನು ಮೂಲ ದಾಖಲೆಗಳಿರಬೇಕು, ನಾನು ಸಮಾಜಕ್ಕೆ ಒಬ್ಬ ಪ್ರಜೆಯಾಗಿ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಫಸ್ಟ್ ಕಲ್ತ್ಕೊಂಡಿರ್ಬೇಕು. ಪಬ್ಲಿಕ್ ಜೊತೆ ವರ್ತಿಸುವಾಗ ಅನ್ನೆಸೆಸರಿ ವಿಡಿಯೋ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಮತ್ತೆ ಪೊಲೀಸಿಂದ ನಿಮ್ಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನೀವು ಖಂಡಿತ ವಿಡಿಯೋ ಮಾಡಿ, ಮತ್ತೆ ಅದು ಯಾವ ಅಥಾರಿಟಿಗೆ ಕಳಿಸ್ಬೇಕು ಅದನ್ನು ಕಳಿಸಿ. ಈಗ ಒಬ್ಬ ಪೊಲೀಸು ನಿಯತ್ತಾಗಿ ಕೆಲಸ ಮಾಡ್ತಿರ್ತಾನೆ ಅಂದರೆ ಅದನ್ನು ನಿಯತ್ತಾಗಿ ಕೆಲಸ ಮಾಡೋದಕ್ಕೆ ಅವನಿಗೆ ಅವಕಾಶ ಕೊಡಿ. ಯಾಕಂದರೆ ಈಗ ಎಲ್ಲರ ಕಡೆಯೂ ಹೇಳ್ತಿರ್ತಾರೆ ಭ್ರಷ್ಟ ಸರ್ಕಾರ, ಭ್ರಷ್ಟ ಸಮಾಜ, ಭ್ರಷ್ಟ ಪೊಲೀಸರು ಅಂತೇಳಿ. ಸಾರ್ವಜನಿಕರು ತಮ್ಮ ಒಂದು ತಪ್ಪಿನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ 100 ತೊಗೊಳ್ಳಿ 200 ತೊಗೊಳ್ಳಿ ಅಂತ ಯಾರೂ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಪೊಲೀಸು ಕೂಡ ಭ್ರಷ್ಟ ಆಗಲ್ಲ. ಸೊ ಇವರು ಮೂಲ ದಾಖಲೆಗಳಿದ್ದು ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ನಡ್ಕೋತಿದ್ದಾರೆ ಅಂತ ಹೇಳಿದ್ರೆ ಯಾವ ಪೊಲೀಸು ಕೂಡ ತೊಂದರೆ ಕೊಟ್ಟು ಅವ್ರ ಹತ್ರ ಹಣ ಕೊಸ್ಕೊಳ್ಳೋ ಅಂತ ಕೆಲಸ ಮಾಡಲ್ಲ. ಮತ್ತೆ ದಾಖಲೆ ಚೆಕ್ ಮಾಡುವಂತ ಟೈಮಲ್ಲಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಿರ್ತವೆ, ಅವ್ರಿಗೆ ತಾಳ್ಮೆನೇ ಇರಲ್ಲ, ನಾನು ಹೋಗ್ಬೇಕು ಹಾಗೆ ಹೀಗೆ. ಮತ್ತೆ ಇನ್ಫ್ಲೂಯೆನ್ಸ್ ಮಾಡೋರು ತುಂಬ ಇರ್ತಾರೆ, ಇನ್ಫ್ಲೂಯೆನ್ಸ್ ಮಾಡಲಿ ಬೇಡ ಅಂತ ಹೇಳಲ್ಲ, ಬಟ್ ಈ ಇನ್ಫ್ಲೂಯೆನ್ಸು ಒಂದು ಪ್ರಾಣನ ಉಳಿಸೋ ಅಂತ ಲೆವೆಲಲ್ಲಿ ಇರುತ್ತಾ ಅನ್ನೋದು ನನ್ನ ಪ್ರಶ್ನೆ. ಈಗ ಹೆಲ್ಮೆಟ್ ಹಾಕಿರಲ್ಲ ಅವರು ಯಾರಿಗೋ ತುಂಬ ಗೊತ್ತಿರೋರಿಗೆ, ಎಮ್ ಎಲ್ ಎಗೋ ಅಥವಾ ಯಾರಿಗೋ ತುಂಬ ರಾಜಕೀಯದಲ್ಲಿ ಪರಿಣಿತರಾದ ಅವ್ರಿಗೆ ಫೋನ್ ಮಾಡಿ ಹೀಗೆ ಹೀಗೆ ನಮ್ಮ ಹುಡುಗ ಈ ಮಾತಾಡಿ ಅಂತೇಳಿ ಫೋನ್ ಕೊಡ್ತಾರೆ. ಸೊ ನಾವು ಆಗ ಆಯಿತು ಅಂತೇಳಿ ಅವರು ಹೇಳಿದ್ರಲ್ಲ ಅವ್ರ ಮಾತಿಗೆ ಬೆಲೆ ಕೊಡೋಣ ಅಂತೇಳಿ ಬಿಟ್ಟು ಕಳಿಸಿದ್ರು, ಈಗ ತೊಂದರೆ ಆಗೋದು ಮುಂದೆ ಹೋಗ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಯಿತು, ಯಾರೋ ಬಂದು ಹಿಂದೆ ಎಂದು ಗುದ್ದಿದ್ರು ಅಥವಾ ಇವರೇ ಮೈ ಮರೆತು ಹೋಗಿ ಇನ್ನೊಂದು ವೆಹಿಕಲ್ಗೆ ಗುದ್ದಿತಾರೆ, ಗುದ್ದಿದಾಗ ಅದು ಪ್ರಾಬ್ಲಮ್ ಆಗೋದು ಆ ವ್ಯಕ್ತಿಗೇನೆ. ಹೆಲ್ಮೆಟ್ ಇದ್ರೆ ಹೆಲ್ಮೆಟ್ ಇತ್ತು ಹೆಲ್ಮೆಟ್ ಹಾಕಿದ್ರು ಅವರು ಅಂತ ಅನ್ನುವಾಗ ಹೋಗಿ ಗುದ್ದಿದ್ರು ಸ್ವಲ್ಪ ಪ್ರಮಾಣದಲ್ಲಿ ಕಾಲು ಕೈ ಮುರಿತಾಗ್ಬೋದು ಅಥವಾ ತರ್ಚಿದ ಗಾಯಗಳಾಗ್ಬೋದು, ಇಷ್ಟಾಗಿ ವ್ಯಕ್ತಿ ಬದುಕೋ ಚಾನ್ಸಸ್ ಇರುತ್ತೆ. ಬಟ್ ಆ ವ್ಯಕ್ತಿ ಹೆಲ್ಮೆಟೇ ಇಲ್ಲ ಹೋಗಿ ಗುದ್ದಿದ್ದಾನೆ ಅಂತ ಅನ್ನುವಾಗ ವ್ಯಕ್ತಿ ಸಾಯ್ತಾನೆ. ಸತ್ತಾಗ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಿದ್ರೆ ನಮ್ಮ ರಾಜಕೀಯ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಥವಾ ಇನ್ನು ಮತ್ತೆ ಬೇರೆ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರೋರು ಹೇಳಿದ ಮಾತು ಒಬ್ಬ ಆ ವ್ಯಕ್ತಿನ ಉಳಿಸ್ಕೊಳಕ್ ಆಗುತ್ತಾ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ದಯವಿಟ್ಟು ಯಾರು ಇನ್ಫ್ಲೂಯೆನ್ಸ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ, ನೀವು ಏನು ತಪ್ಪು ಮಾಡ್ತೀರಾ ಅದಕ್ಕೆ ಪೊಲೀಸರು ದಂಡ ಕೇಳುವಾಗ ಕಟ್ಟಿ, ಅದು ಕಟ್ಟಿದಕ್ಕೆ ಹೊರತಾಗಿ ನೀವು ರಿಸಿಪ್ಟ್ ಇಸ್ಕೊಂಡು ಹೋಗಿ ಇದು ಸರಿ ಇದೆಯಾ ದಂಡ ಕಟ್ಟಿದ್ದು ಅನ್ನೋದನ್ನ ಒಮ್ಮೆ ಕೂಲಂಕುಷವಾಗಿ ನೋಡಿ. ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅವ್ರಿಗೆ ಕಂಪ್ಲೇಂಟ್ ಮಾಡಿ. ಯಾವ ಒಬ್ಬ ಪೊಲೀಸು ಕೂಡ ಸುಮ್ಮನೆ ಯಾರಿಗೂ ಏಕಾಏಕಿ ದಂಡ ಹಾಕಲ್ಲ. ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ನೋಡಿ ನಿಂದಿದ್ದು ತಪ್ಪಾಗಿದೆ ಅಂತೇಳಿ ದಂಡ ಹಾಕ್ತಾರೆ. ಆ ಟೈಮಲ್ಲಿ ಅಗತ್ಯ ದಾಖಲೆಗಳು ಚೆಕ್ ಮಾಡುವಂಥ ಒಂದು ಸಂದರ್ಭ ಎದುರಾಗುತ್ತೆ. ಆ ಒಂದು ಸಮಯದಲ್ಲಿ ಸಾರ್ವಜನಿಕರು ಅವ್ರಿಗೆ ಕೆಲಸ ಇರ್ತವೆ, ಎಲ್ಲೋ ಹೋಗೋದಿರುತ್ತೆ ಎಮರ್ಜೆನ್ಸಿ, ಅದು ಒಂದು 5 ನಿಮಿಷ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ರೆ ನಾವು ಅವ್ರನ್ನ ಏನು ಪ್ರಾಬ್ಲಮ್ ಇದ್ದರೆ ಏನು ಫೈನ್ ಹಾಕ್ಬೇಕು ಅದನ್ನು ಹಾಕಿ ಕಳಿಸ್ತೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ಬಿಟ್ಟು ಕಳಿಸ್ತೀವಿ. ಬಟ್ ಆ ಒಂದು ಟೈಮಲ್ಲಿ ಪೊಲೀಸರ ಜೊತೆಗೆ ಸಮಾಧಾನದಿಂದ ವರ್ತಿಸಿದ್ರೆ ನಾವು ಮಾಡುವಂಥ ಒಂದು ಕೆಲಸಕ್ಕೆ ಒಂದು ಪುಷ್ಟಿ ಸಿಗುತ್ತೆ. ಮತ್ತು ನಮ್ಮ ಒಂದು ಒತ್ತಡದ ಕೆಲಸದಲ್ಲಿ ಮಾಡ್ತಿರ್ತೀವಿ, ಪಬ್ಲಿಕ್ ನಮ್ಮ ಜೊತೆ ಸಹಕರಿಸಿದಾಗ ನಾವು ಪಬ್ಲಿಕ್ಗೆ ಒಳ್ಳೆ ಒಂದು ಉತ್ತಮವಾದ ಕೊಡುಗೆ ನೀಡಲಿಕ್ಕೆ ನಮ್ಮ ಒಂದು ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಸರ್, ಒಂದು ಕೊನೆ ಪ್ರಶ್ನೆ ಸರ್, ಸಾರ್ವಜನಿಕರಿಗೆ ಏನೊಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
2: ನಾನು ಸಾರ್ವಜನಿಕರಲ್ಲಿ ಹೇಳೋದು ಇಷ್ಟೇ, ಯಾರು ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಯಾವುದೇ ಒಂದು ಇದಾದ್ರೂ ನಿಮ್ಮ ನಿಮ್ಮಲ್ಲೇ ಜಗಳ ಮಾಡಿಕೊಂಡು ನಿಮ್ಮ ನಿಮ್ಮಲ್ಲೇ ಹೊಡೆದಾಡ್ಕೊಂಡು ಇದು ಮಾಡಬಾರ್ದು. ಏನಾದರೂ ಪ್ರಾಬ್ಲಮ್ ಆದರೆ ಈಗ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ 112 ಅಂತೇಳಿ ಒಂದು ತುರ್ತು ಕರೆ ಅಂತೇಳಿ ಮಾಡಿದ್ದಾರೆ. ಯಾರಿಗೆ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಉದಾಹರಣೆಗೆ ಬೆಂಕಿ ಮತ್ತು ಆರೋಗ್ಯ ಸಮಸ್ಯೆ ಆಗೋದಾಗಿರ್ಬೋದು, ಮತ್ತು ಏನೇ ಎಮರ್ಜೆನ್ಸಿ ಇದ್ರೂ ಕೂಡ 112 ಕಾಲ್ ಮಾಡಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಹೇಳ್ಕೊಂಡಾಗ ನಿಮ್ಮ ಸಮಸ್ಯೆ ಎಲ್ಲಿರುತ್ತೋ ಯಾವ ಜಾಗದಲ್ಲಿ ಇರುತ್ತೋ ಅಲ್ಲಿಗೇ ಪೊಲೀಸ್ ಬರ್ತಾರೆ, ನಿಮ್ಮ ಪ್ರಾಬ್ಲಮ್ಗೆ ಅಲ್ಲೇ ಸೊಲ್ಯೂಷನ್ ಕೊಡ್ತಾರೆ. ಅದನ್ನು ಬಳಸ್ಕೊಳ್ಳಿ, ಮತ್ತು ಪೊಲೀಸ್ ಇಲಾಖೆ ಜೊತೆ ಉತ್ತಮವಾಗಿ ವರ್ತಿಸಿ. ಯಾರೂ ಕೂಡ ನಿಮ್ಗೆ ಹಿಂಸೆ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ, ಯಾಕಂದರೆ ನಾವು ಪೊಲೀಸ್ ಆಗೋಕ್ಕಿಂತ ಮುಂಚೆ ನಾವು ಕೂಡ ನಿಮ್ಮ ಥರನೇ ಕಾಮನ್ ಪೀಪಲ್ ಆಗಿರ್ತೀವಿ, ಆ ನಂತರ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸ್ತಿರ್ತೀವಿ. ಸೊ ಸಾರ್ವಜನಿಕರು ಏನು ಸಮಾಜ, ನಾವು ಭಾರತದ ಪ್ರಜೆಗಳಾಗಿ ಹುಟ್ಟಿದ್ದೀವಿ, ಆ ಭಾರತದ ಪ್ರಜೆಗಳಾಗಿ ಹುಟ್ಟಿ ಭಾರತದ ಅಂಬೆಗೆ ನಮ್ಮಲ್ಲಿ ಎಷ್ಟು ಕೊಡುಗೆ ಆಗುತ್ತೋ ಅಷ್ಟನ್ನ ನೀಡಿ ನಾವು ಇಲ್ಲಿಂದ ಹೋಗ್ಬೇಕು. ಇವರು ಕೆಟ್ಟವರು, ಇವರು ಯಾಕಪ್ಪ ಈ ಜೀವನ ಮಾಡ್ತಿದ್ದಾರೆ ಅಂತ ಅನ್ನಿಸ್ಕೊಳ್ಳೋ ಥರ ಜೀವನ ಮಾಡಬಾರ್ದು. ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗ್ತದ ಇಲ್ವೋ ಗೊತ್ತಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಯಾರಿಗೂ ಮಾಡಬಾರ್ದು. ಈ ರೀತಿ ಇದು ಮಾಡಬೇಕು. ಮತ್ತು ಗಾಡಿ ಓಡಿಸುವಾಗ ನಾನು ಮೊದಲೇ ಎಲ್ಲ ಹೇಳಿದೆ, ಡಿ ಎಲ್ ಮಾಡಿಸ್ಕೊಂಡು ಗಾಡಿ ಓಡಿಸ್ಕೊಳ್ಳಿ ಎಲ್ಲ. ಪ್ರತಿಯೊಬ್ಬರೂ ಡಿ ಎಲ್ ಮಾಡಿ ಆನಂತರ ಗಾಡಿ ಓಡಿಸಿ. ಯಾರು ಅಪ್ತಾಪ್ತ ವಯಸ್ಕರು ಗಾಡಿ ಓಡಿಸ್ಬೇಡಿ. ಯಾರು ಅಪ್ತಾಪ್ತ ವಯಸ್ಕರು ಯಾವುದೋ ಒಂದು ಆಸೆಗೆ ಬಲಿಬಿದ್ದು ತಮ್ಮ ಜೀವನ ಕಳ್ಕೊಬೇಡಿ. ನಿಮ್ಮ ನಂಬಿ ನಿಮ್ಮ ಕುಟುಂಬ ನಿಮ್ಮ ಮೇಲೆ ನಿಂತಿರುತ್ತೆ, ಅವ್ರಿಗೆ ನೀವು ಆಧಾರ ಸ್ತಂಭ. ನೀವು ಆಧಾರ ಸ್ತಂಭನೇ ಕಳಚಿ ಬಿದ್ದಾಗ ಕುಟುಂಬ ಅಲ್ಲೋಲ ಕಲ್ಲಾಗ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಯಾರು ಕೂಡ ಏನು ಈ ಅಮಲು ಪದಾರ್ಥಗಳಿಂದ ಸ್ವಲ್ಪ ದೂರ ಇರಿ. ಎಜುಕೇಷನ್ಗೆ ತುಂಬ ಒತ್ತು ನೀಡಿ. ವಿದ್ಯೆ ಅಂತಕ್ಕಂಥದ್ದು ಒಂದು ಒಂದು ನಮ್ಮ ಒಂದು ಏನು ಸರ್ವತೋಮುಖ ಬೆಳವಣಿಗೆಗೆ ವಿದ್ಯೆ ಅನ್ನೋದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ವಿದ್ಯೆ ಕಲಿತವನು ಎಲ್ಲಾದ್ರೂ ಜೀವನ ಮಾಡಲಿಕ್ಕೆ ಒಂದು ಆಧಾರ, ಅದು ಅನ್ನ ಹುಟ್ಟಿಸ್ಕೊಂಡು ತಿನ್ನಲಿಕ್ಕೆ. ಯಾರು ಕೂಡ ಬೇರೆ ಬೇರೆ ಆಸೆಗಳಿಗೆ ಬಲಿಯಾಗಬೇಡಿ. ಆಸೆಗಳಿಗೆ ಆಮಿಷಗಳಿಗೆ ತಮ್ಮನ್ನು ತಾವು, ದುಶ್ಚಟಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಜೀವನ ಅಮೂಲ್ಯವಾದ ಜೀವನ ಹಾಳು ಮಾಡ್ಕೋಬೇಡಿ. ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಮನ್ನು ಒಂದು ಈ ಸ್ಥಾನಕ್ಕೆ ತಂದಿರ್ತಾರೆ, ಅಥವಾ ಓದಲಿಕ್ಕೆ ಕಳಿಸೋದಾಗಿರ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಇಷ್ಟು ವರ್ಷ ಕಷ್ಟಪಟ್ಟು ಅವರು ಹೊಟ್ಟೆಗೆ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ನೀನು ಊಟ ಮಾಡಿದೀಯಾ ಇಲ್ವಾ ಅಂತ ಎಲ್ಲ ಕೇಳಿ ಇದು ಮಾಡ್ತಾರೆ. ಸ್ಕೂಲ್ಗೆ ಹೋಗುವಾಗ ಬಾಕ್ಸ್ ಹಾಕಿ ಕೊಟ್ಟು ಕಳಿಸ್ತಾರೆ ಅನ್ನ, ಅವರು ಊಟ ಮಾಡಿರ್ತಾರೆ ಇಲ್ವೋ ಗೊತ್ತಿರಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ನಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡೋದಾಗಿರ್ಬೋದು, ವಿದ್ಯೆ ಕಲಿಯುವಂಥ ಒಂದು ಸಂದರ್ಭದಲ್ಲಿ ಶಿಕ್ಷಕರಿಗೆ ಗೌರವ ಕೊಡೋದಾಗಿರ್ಬೋದು, ಅಥವಾ ಪಬ್ಲಿಕಲ್ಲಿ ಜನರ ಜೊತೆ ವರ್ತಿಸುವಾಗ ಒಳ್ಳೆ ಕೆಲಸಗಳನ್ನ ಮಾಡೋದಾಗಿರ್ಬೋದು ಮಾಡಬೇಕು. ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಎಲ್ಲರೂ ನೋಡ್ತಾ ಇರ್ತಾರೆ, ಕೆಲವರು ವಿಡಿಯೋ ಮಾಡ್ತಿರ್ತಾರೆ, ಕೆಲವರು ಫೋಟೋ ತೆಗಿತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಮಾನವೀಯತೆ ಮೆರಿಬೇಕು. ಆಕ್ಸಿಡೆಂಟ್ ಆಗಿದೆ, ನಾನು ಮುಟ್ಟಿದ್ರೆ ಎಲ್ಲಿ ನನ್ನ ತಲೆ ಮೇಲೆ ಬರುತ್ತೋ ಅದ್ಯಾವುದು ಎಲ್ಲ ಬಿಡಬೇಕು. ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿರ್ತದೆ ಅಂತ ಹೇಳಿದ್ರೆ ಅವನ ಜೀವ ತುಂಬ ಕ್ರಿಟಿಕಲ್ ಅಂತ ಒಂದು ಪರಿಸ್ಥಿತಿ ಇರುತ್ತೆ. ಆ ಟೈಮಲ್ಲಿ ಅವನಿಗೆ ಫಸ್ಟ್ ಏಡ್ ಅವಶ್ಯಕತೆ ಇರುತ್ತೆ. ಸೊ ಏನು ಪ್ರಥಮ ಚಿಕಿತ್ಸೆ ಅಂತ ಕರೀತಾರಲ್ಲ, ಅದನ್ನು ಇಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಹಾಸ್ಪಿಟ್ಲಿಗೆ ಸಾಕ್ಸೋದಾಗಿರ್ಬೋದು, ಅದನ್ನೆಲ್ಲ ಮಾಡಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಮತ್ತು ವೆಹಿಕಲ್ ಓಡಿಸುವಾಗ ಜಾಗರೂಕತೆಯಿಂದ ಓಡಿಸ್ಬೇಕು, ತುಂಬ ಅತಿವೇಗದಲ್ಲಿ ಓಡಿಸ್ಬಾರ್ದು. ಎಷ್ಟು ಎಂಥ ಎಮರ್ಜೆನ್ಸಿ ಇದ್ರೂ ಕೂಡ ತುಂಬ ನಿಧಾನಗತಿಯಲ್ಲಿ ವಾಹನ ಓಡಿಸ್ಕೊಂಡು ಸೇಫ್ಟಿಯನ್ನು ಮೇಂಟೈನ್ ಮಾಡ್ತಾ, ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಏನಿದೆ, ಮತ್ತೆ ಟ್ರಾಫಿಕ್ ಸಿಗ್ನಲ್ಗಳಾಗಿರ್ಬೋದು, ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಎಲ್ಲ ಸಿಗ್ನಲ್ಗಳಿರ್ತವೆ, ಅದನ್ನು ಸಿಗ್ನಲ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಸಿಟಿಯಲ್ಲಿ 30 ಕಿಲೋಮೀಟರ್ ಸ್ಪೀಡ್ ಇರುತ್ತೆ, ಶಾಲಾ ವಠಾರದಲ್ಲಿ 10 ಕಿಲೋಮೀಟರ್ ಅದು 20 ಕಿಲೋಮೀಟರ್ ಸ್ಪೀಡ್ ಇರುತ್ತೆ, ಅದೇ ಸ್ಪೀಡಲ್ಲಿ ನಾವು ಗಾಡಿನ ಓಡಿಸಿ ಹೋಗ್ಬೇಕು. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ನಡ್ಕೋಬೇಕು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ತುಂಬ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ನಮ್ಮ ಸಮಾಜ ಇನ್ನೂ ಸಮೇತ ತುಂಬ ಉತ್ತಮ ರೀತಿಯಲ್ಲಿ ಹೋಗಲಿ ಅಂತ ನಾವು ಸಮೇತ ಆಶಿಸ್ತೇವೆ ಸರ್. ಇಂದಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ರೇಡಿಯೋನಿನಾದ ಕೇಳುಗರಿಗೆ ಸಂಚಾರಿ ನಿಯಮಗಳ ಕುರಿತಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್, ತುಂಬ ಧನ್ಯವಾದಗಳು ಸರ್.
2: ನನ್ನನ್ನು ಇಲ್ಲಿ ಕರೆಸಿ ಇಷ್ಟೊತ್ತು ಮಾತಾಡಿಸಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆ ಹೇಳಬೇಕು. ತುಂಬ ಧನ್ಯವಾದಗಳು.

0: ಇದು ರೇಡಿಯೋ ನಿನಾದ 90.4 FM. ಕನ್ನಡ ಪ್ರಸಾರದಲ್ಲಿ ಈಗ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮಂಗಳೂರಿನ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು.
1: ಹಾಯ್, ಹಲೋ, ನಮಸ್ತೆ. ನಾನಿಮ್ ಪ್ರೀತಿಯ ವೈಷ್ಣವಿ ಪುತ್ತೂರು. ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ ಅರ್ಪಿಸುವ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಲೈಫ್ ಅನ್ನೋದು ಡಿಫ್ರೆಂಟ್ ಅಲ್ಲಿ ಡಿಪೆಂಡ್ ಆಗಿದೆ. ಈಗೊಂದು ನೋಡಿದ್ರೆ ನಾಳೆಯೊಂದು ನೋಡ್ತಾ ಇದ್ದೇವೆ. ಒಟ್ಟಲ್ಲಿ ವಾಸ್ತವದಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗಳೇ ಕಾಣ್ತಾ ಇದ್ದೇವೆ. ನಮ್ಮ ಮಾತು, ನಂಬಿಕೆ, ವ್ಯವಹಾರ ಇವೆಲ್ಲವೂ ಇವತ್ತು ಈಸಿ ಆಗಿರಲ್ಲ. ನಂಬಿಕೆ ಅಂತ ಹೇಳಿದಾಗ ನನ್ನ ನೆನಪಾಯ್ತು, ಇವತ್ತು ನಂಬಿಕೆ ಯಾರ ಮೇಲೆ ಇಡೋದು ಎನ್ನುವುದು ತುಂಬಾ ಯೋಚಿಸಬೇಕಾಗಿರೋ ವಿಷಯ ಆಗಿರುತ್ತೆ. ಯಾಕಂದ್ರೆ ಆ ಅರ್ಹತೆ ಯಾರಲ್ಲಿರುತ್ತೆ, ಅನರ್ಹರು ಹೆಂಗಿರ್ತಾರೆ ಎನ್ನುವುದೇ ಗೊಂದಲದ ಗೂಡಾಗಿದೆ. ಇದ್ರ ಬಗ್ಗೆ ನನ್ನ ಫ್ರೆಂಡ್ ಸಾನ್ವಿ ಏನ್ ಹೇಳ್ತಾಳೆ ಕೇಳೋಣ.

0: ಹಾಳು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಎಷ್ಟೋ ಸಂಬಂಧಗಳು ಹಾಳಾಗಿದ್ದು ಯಾಕಂದ್ರೆ ಅಲ್ಲಿ ನಂಬಿಕೆಗೆ ಪೆಟ್ಟು ಬಿದ್ದಾಗ. ನಂಬಿಕೆಯನ್ನು ಗಳಿಸೋದು ತುಂಬಾ ಕಷ್ಟ, ಕಳ್ಕೊಳ್ಳೋದು ತುಂಬಾ ಸುಲಭ. ಈಗ ಒಂದು ಪೇಪರ್ ಅನ್ನ ಹರಿತೀವಿ, ಅದನ್ನ ಮತ್ತೆ ಒಂದ್ ಮಾಡಕ್ಕಾಗಲ್ಲ, ಗಮ್ ಹಾಕಿ ಅಂಟಿಸಬಹುದಲ್ಲ ಅಂತ ನೀವು ಕೇಳಬಹುದು. ಅಂಟಿಸಬಹುದು, ಆದ್ರೆ ಮೊದಲಿನಷ್ಟು ಆಕಾರ ಹೊಳಪು ಬರಲ್ಲ. ಮೇಲೋಟಕ್ಕಂದಾಗಿರುತ್ತಷ್ಟೇ, ನಮ್ಮ ಸಂಬಂಧದಲ್ಲೂ ಅಷ್ಟೇ. ಕೆಲವು ಸಂಬಂಧಗಳು ಅನಿವಾರ್ಯ ಆಗಿರುತ್ತೆ, ಆದ್ರೆ ಅಲ್ಲಿ ನಂಬಿಕೆ ಗಟ್ಟಿಯಾಗಿರಲ್ಲ. ಏನೋ ಇರಲೇಬೇಕಲ್ವಾ ಎನ್ನುವ ಅನಿವಾರ್ಯತೆಗೆ ನಾವಲ್ಲಿ ಇರ್ತೀವಿ, ಗಮ್ ಹಾಕಿ ಅಡ್ಡಿಸಿದ ಪೇಪರ್ ಹಾಗೆ. ಈ ಜಗತ್ತಲ್ಲಿ ಅತ್ಯಂತ ಬೆಲೆ ಕಟ್ಟಲಾಗದ ಪದವಿ ಅಥವಾ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ನಂಬಿಕೆಯನ್ನ ಗಳಿಸೋದು. ಯಾಕಂದ್ರೆ ನಂಬಿಕೆನ ಯಾರ ಮೇಲೂ ಬೇಗ ಇಡಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನಂಬಿಕೆಗೆ ಅರ್ಹನಾಗಿದ್ದಾನೆ ಅಥವಾ ಅರ್ಹಳಾಗಿದ್ದಾಳೆ ಅಂತಿದ್ರೆ ಅವರು ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ, ಅದು ದೇವರನ್ನ ಮೀರಿಸುವಷ್ಟು. ಇಲ್ಲಿಯವರೆಗೂ ಆ ಸ್ಥಾನದಲ್ಲಿ ನಾವು ನಮ್ಮ ಅಪ್ಪ ಅಮ್ಮನನ್ನ ಮಾತ್ರ ನೋಡಿರ್ತೀವಿ. ಅದು ಬಿಟ್ರೆ ಇನ್ ಕೆಲವರ ಲೈಫಲ್ಲಿ ಆ ಸ್ಥಾನದಲ್ಲಿ ಬೇರೆ ಯಾರೋ ಇರಲಬಹುದು. ಒಟ್ಟಿನಲ್ಲಿ ನಂಬಿಕೆನ ಸಂಪಾದಿಸಿ ಕೊನೆವರೆಗೂ ಉಳಿಸ್ಕೊಂಡವರೇ ಈ ಭೂಮಿಯ ಮೇಲೆ ಇರುವ ಶ್ರೇಷ್ಠ ಹಾಗೂ ಸತ್ತ ಮೇಲೂ ಬದುಕ್ತಾ ಇರುವ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ಈಗ ಆ ನಂಬಿಕೆ ಎನ್ನುವ ಅಮೂಲ್ಯ ಸಂಪತ್ತಿನ ಕೊರತೆ ಇದೆ. ಯಾರನ್ನ ನಂಬುವುದು, ಯಾರನ್ನ ಬಿಡುವುದು ಎನ್ನುವ ಗೊಂದಲದಲ್ಲಿ ಜೀವನ ಕಳೆದೋಗುತ್ತೆ. ಇವತ್ತು ನಮ್ ಜೊತೆ ಚೆನ್ನಾಗಿದ್ದವರು ನಾಳೆ ನಮ್ಮ ಮುಖ ನೋಡಿ ನೋಡದ ಹಾಗೆ ಹೋಗ್ತಾರೆ. ಇವತ್ತು ಒಂದು ಮಾತಾಡಿದವರು ನಾಳೆ ಇನ್ನೊಂದು ಮಾತಾಡ್ತಾರೆ. ಹಿಂದೆಲ್ಲ ಒಂದು ಮಾತೇ ದಾಖಲೆ ಆಗಿತ್ತು, ಆ ಮಾತನ್ನು ಉಳಿಸೋದಕ್ಕೆ ಸಾಹಸವನ್ನೇ ಮಾಡ್ತಾ ಇದ್ರು. ಆದ್ರೆ ಈಗ ಆಡಿದ ಮಾತಿಗೆ ಸಾಕ್ಷಿ ಇದೆಯಾ ಎಂದು ಕೇಳೋ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗೆ ಸಾಲ ವ್ಯವಹಾರಗಳು ಹಿಂದೆ ಬರೀ ಮಾತಲ್ಲಿ ನಡೀತಾ ಇತ್ತು, ಆದ್ರೆ ಈಗ ಎಷ್ಟು ದಾಖಲೆ ಕೊಟ್ಟು ಸಾಕಾಗಲ್ಲ. ಹೀಗೆ ನಮ್ಮಲ್ಲಿ ನಂಬಿಕೆನೆ ಕುಗ್ಗಿ ಹೋಗ್ತಾ ಇದ್ರೆ ನಮ್ಮ ಸಂಬಂಧಗಳು ಕುಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೇನೆ, ಯಾರು ನಮ್ಮನ್ನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾಗಂತ ನಮ್ಮನ್ನ ನಂಬೋ ಹಾಗೆ ಮಾಡೋಕ್ಕೂ ಆಗಲ್ಲ. ಆದ್ರೆ ಯಾರು ನಮ್ಮನ್ನ ನಂಬ್ತಿದ್ದಾರೆ, ನಮ್ಮನ್ನ ಯಾರು ಇಷ್ಟಪಡ್ತಿದ್ದಾರೆ, ಅವರ ನಂಬಿಕೆನ ಕೊನೆವರೆಗೂ ಉಳಿಸೋ ಪ್ರಯತ್ನ ಮಾಡಲೇಬೇಕು. ನಮ್ಮನ್ನು ನಂಬಿರೋರನ್ನ ಯಾವತ್ತು ಕೈ ಬಿಡಬಾರ್ದು, ಯಾಕಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಬರಲ್ಲ ಅಲ್ವಾ.
1: ವಾಸ್ತವದ ಒಂದು ಅದ್ಭುತವಾದ ಚಿತ್ರಣವನ್ನ ಸಾನ್ವಿ ಹೇಳಿದ್ಲು. ಜೀವನ ನಿಂತಿರೋದೇ ನಂಬಿಕೆಯಲ್ಲಿ, ಹಾಗಾಗಿ ನಂಬಿಕೆ ಇರ್ಲಿ ಆದ್ರೆ ಅತಿಯಾದ ನಂಬಿಕೆ ಬೇಡ. ನಮ್ಮನ್ನ ನಾವು ಎಷ್ಟು ನಂಬ್ತೇವೋ ಎನ್ನುವುದ್ರಲ್ಲಿ ನಮ್ ಭವಿಷ್ಯ ನಿಂತಿರುತ್ತೆ. ಒಂದೊಳ್ಳೆ ವಿಷಯನ ಮಾತಾಡಿದಕ್ಕೆ ಸಾನ್ವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಗೆ ನಂಬಿಕೆ ಬಗ್ಗೆ ನೋಡಿ ಆಯ್ತು, ಸಾನ್ವಿ ಅಂತೂ ಅದ್ಭುತವಾಗಿ ಮಾತಾಡಿದ್ಲು. ಈಗ ವಾಸ್ತವದಲ್ಲಿ ಹುಡುಗರಿಗೆ ಫ್ರೀಡಂ ಜಾಸ್ತಿ ಇದೆಯಾ? ಹುಡುಗಿಯರು ಕೆಲಸ ಮಾಡೋ ಹಿಂದೆ ಏನೆಲ್ಲ ರೀಸನ್ ಇರುತ್ತೆ? ಅಕ್ಕ ಪಕ್ಕ ಇರೋ ಮನೆಯದು ಹಾಗಲ್ಲ ಹೀಗೆ, ಅವ್ರು ಸರಿಯಿಲ್ಲ ಇವ್ರು ಸರಿಯಿಲ್ಲ ಅಂತ ತುಂಬ್ತಾ ಇರ್ತಾರೆ. ಏನಿದೆಲ್ಲ ಇದ್ರ ಬಗ್ಗೆ ಧ್ರುವಿ ಏನ್ ಹೇಳ್ತಾಳೆ ಕೇಳೋಣ.
2: ಹಾಯ್, ನಾ ನಿಮ್ಮ ಪ್ರೀತಿಯ ಧ್ರುವಿ. ಇವತ್ತು ಕಷ್ಟ ಎನ್ನುವುದು ಎಲ್ಲರಿಗೂ ಸರ್ವೇ ಸಾಮಾನ್ಯ, ಅದು ಹುಡುಗಿ ಇರ್ಲಿ ಹುಡುಗನೇ ಆಗಿರ್ಲಿ, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದಿದ್ದೆ. ದುಡ್ಡಿದ್ದವನಿಗೆ ದುಡ್ಡನ್ನು ಹೇಗೆ ಇಟ್ಕೊಳ್ಳೋದು ಎನ್ನುವ ಚಿಂತೆ ಆದ್ರೆ, ದುಡ್ಡಿಲ್ದಿರೋನಿಗೆ ದುಡ್ಡನ್ನು ಹೇಗೆ ಪಡೆಯೋದು ಎನ್ನುವ ಚಿಂತೆ ಇರುತ್ತೆ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಈಗ ಕಷ್ಟ, ಚಿಂತೆ, ಸಮಸ್ಯೆ ಇದ್ರ ಬಗ್ಗೆನೇ ಮಾತಾಡ್ತಾ ಹೋದ್ರೆ ಏನ್ ಪ್ರಯೋಜನ ಇಲ್ಲ, ಅದರಿಂದ ಹೇಗ್ ಹೊರಗ್ ಬರೋದು ಅಂತ ಯೋಚನೆ ಮಾಡ್ಬೇಕು. ಆಗ ಒಂದು ಹೊಸ ಅಧ್ಯಾಯ ತೆರೆಯುತ್ತೆ ಅಲ್ವಾ. ಇವತ್ತು ಒಂದು ಹುಡುಗಿ ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಳೆ ಅಂತಂದ್ರೆ ಅದಕ್ಕೆ ಕಾರಣಗಳು ಇರುತ್ತೆ. ಒಂದು, ಅವಳ ಮನೆಯಲ್ಲಿ ಕಷ್ಟ ಇರುತ್ತೆ, ಮನೆಯನ್ನ ಮುನ್ನಡೆಸೋ ಜವಾಬ್ದಾರಿ ಅವಳ ಹೆಗಲ ಮೇಲೆ ಇರುತ್ತೆ. ಇನ್ನೊಂದು, ನನ್ ಬೇಕಾಗಿರೋ ದುಡ್ಡನ್ನ ನಾನೇ ಸಂಪಾದಿಸ್ತೇನೆ ಎನ್ನುವ ಸ್ವಾಭಿಮಾನನೂ ಇರುತ್ತೆ. ಏನೇ ಇರ್ಲಿ, ಕಷ್ಟಪಟ್ಟು ಕೆಲ್ಸ ಮಾಡಿ ದುಡ್ಡು ಸಂಪಾದಿಸೋ ಎಲ್ಲಾ ಹೆಣ್ಮಕ್ಳು ಗ್ರೇಟ್ ಆಗಿರ್ತಾರೆ ಅಲ್ವಾ.

0: ಇವತ್ತು ಹುಡುಗರಿಗೆ ಸ್ವಾತಂತ್ರ್ಯ ಜಾಸ್ತಿನೇ ಇದೆ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ನಿಜವಾದ ಹುಡುಗನಿಗೆ ಸ್ವಾತಂತ್ರ್ಯನೇ ಇರಲ್ಲ. ಇಲ್ಲಿ ನಿಜವಾದ ಹುಡುಗ ಅಂತ ಹೇಳಿದ್ರೆ ದುಡಿಯೋ ವ್ಯಕ್ತಿ, ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರೋ ವ್ಯಕ್ತಿ. ಒಂದು ಕಂಪನಿ ಅಥವಾ ಲೋಕಲ್ ಕೆಲಸಕ್ಕೆ ಸೇರ್ಕೊಂಡು ಅಲ್ಲಿ ಅವರು ಹೇಳಿದ್ದನ್ನು ಮಾಡಿಕೊಂಡು ಬಯಸ್ಕೊಂಡು ತನ್ನ ಮನೆಯವರಿಗಾಗಿ ದುಡಿಯೋ ಎಲ್ಲಾ ಹುಡುಗರು ಫ್ರೀ ಆಗಿರೋದೇ ಇಲ್ಲ. ಇಲ್ಲಿ ಜವಾಬ್ದಾರಿ ಎನ್ನುವ ಪಂಜರದಲ್ಲಿ ಬಂದಿ ಆಗಿರ್ತಾರೆ ಅಲ್ವಾ? ಈಗ ಒಬ್ರು ಬಂದು ನಮ್ಮಲ್ಲಿ ಇನ್ನೊಬ್ಬರ ಬಗ್ಗೆ ಕೆಡ್ದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ ಬಗ್ಗೆ ಇನ್ನೊಬ್ಬರಲ್ಲಿ ಕಾದಂಬರಿನೇ ಹೇಳಿರ್ತಾರೆ. ಹೇಳಿದವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಮುಂಚೆ ಕೇಳಿಸ್ಕೊಂಡವನ ಕಿವಿ ಫಸ್ಟ್ ಕಟ್ ಮಾಡಬೇಕು ಎನ್ನುವ ಮಾತಿದೆ. ಅಂದ್ರೆ ಹೇಳಿಕೊಡುವವರು 1000 ಜನ ಇರ್ತಾರೆ, ಆದ್ರೆ ಅದನ್ನು ಕೇಳಿದ ನಾವು 1000 ಸಲ ಯೋಚನೆ ಮಾಡಬೇಕು. ಈಗ ಒಂದು ಮಗು 100 to 85 ಮಾರ್ಕ್ಸ್ ಪಡೆಯುತ್ತೆ, ಆದ್ರೆ ನಾವು ಕಳ್ಕೊಂಡ 15 ಮಾರ್ಕ್ಸ್ ಬಗ್ಗೆ ಚಿಂತೆ ಮಾಡ್ತೇವೆ. ಹಾಗಾದ್ರೆ 85 ಮಾರ್ಕ್ಸ್ಗೆ ವ್ಯಾಲ್ಯೂ ಇಲ್ವಾ? ಇದೇ ಪಾಯಿಂಟ್ ಅನ್ನು ಲೈಫ್ಗೆ ಅಪ್ಲೈ ಮಾಡಿದ್ರೆ 100 to 80 ಜನ ನಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ಆದ್ರೆ ನಾವ್ ಯೋಚಿಸೋದು ನಮ್ಮನ್ನು ಯಾವಾಗ್ಲೂ ದೂರ್ತಾ ಕೆಡ್ದಾಗಿ ಹೇಳ್ತಾ ಇರೋ 20 ಜನರ ಬಗ್ಗೆ. ಹಾಗಾದ್ರೆ ನಮ್ಮನ್ನು ಇಷ್ಟಪಡೋ ಆ 80 ಜನರ ಪ್ರೀತಿ ಅಭಿಮಾನಕ್ಕೆ ವ್ಯಾಲ್ಯೂ ಇಲ್ವಾ? ನಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕು. ಕೊನೆಗೊಂದು ಮಾತು ಹೇಳೋಕ್ ಇಷ್ಟಪಡ್ತೇನೆ. ಇವತ್ತು ಕಷ್ಟ ಅಂತ ಬಂದಾಗ ಯಾರು ಬರಲ್ಲ, ನಮ್ಗೆ ನಾವೇ ಶಕ್ತಿ ಆಗ್ಬೇಕು. ನಾಳೆ ದಿನ ನಮಗೇನಾದ್ರೂ ಕಷ್ಟ ಆದ್ರೆ ಅದ್ರ ನಷ್ಟ ನಮ್ಗೆ ಮತ್ ನಮ್ ಮನೆಯವರಿಗೆ. ಹಾಗಾಗಿ ಇದ್ದಷ್ಟು ದಿನ ಖುಷಿಯಾಗಿರೋಣ, ಎಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿರೋಣ. ಯಾಕೆಂದ್ರೆ ಈ ಭೂಮಿ ಮೇಲೆ ನಾವು ಮಾಲೀಕರಲ್ಲ, ಈ ಭೂಮಿಗೆ ಬಂದ ಅತಿಥಿಗಳು.
1: ಹೇಳುವವನ ನಾಲ್ಗೆ ಕಟ್ ಮಾಡೋಕ್ಕಿಂತ ಕೇಳಿಸ್ಕೊಂಡವನ ಕಿವಿ ಕಟ್ ಮಾಡಬೇಕು, ಕರೆಕ್ಟ್ ಅಲ್ವಾ? ದೇವರು ನಮಗೊಂದು ಮೆದುಳು ಅಂತ ಕೊಟ್ಟಿದ್ದಾನೆ, ಯೂಸ್ ಮಾಡಬೇಕು, ವೇಸ್ಟ್ ಮಾಡೋದಲ್ಲ. ಹಾಗೆ ನಾವೆಲ್ಲರೂ ಭೂಮಿ ಎನ್ನೋ ಮನೆಗೆ ಬಂದ ಅತಿಥಿಗಳಷ್ಟೇ, ಮಾಲಕರಲ್ಲ. ವಾವ್, ಒಂದು ಅದ್ಭುತವಾದ ಮಾತನ್ನು ಹೇಳಿದಕ್ಕೆ ಧ್ರುವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ಸಣ್ಣ ಮಕ್ಕಳು ವಾಸ್ತವದಲ್ಲಿ ಹೇಗಿದ್ದಾರೆ, ಇವತ್ತಿನ ಮಕ್ಕಳು ಬ್ಯುಸಿ ಆಗಿರೋದಕ್ಕೆ ಏನ್ ಕಾರಣ, ಇದ್ರ ಬಗ್ಗೆ ಹಿಶಾ ಹರ್ಷ ಏನ್ ಹೇಳ್ತಾಳೆ ನೋಡೋಣ.
2: ಹಾಯ್, ನಾನೀ ಪ್ರೀತಿಯ ಹಿಶಾ ಹರ್ಷ. ಇವತ್ತು ನನ್ ಹಾಗೆ ಇರೋ ಮಕ್ಕಳನ್ನು ವಿಚಾರಿಸಿದ್ರೆ ಅಲ್ಲಿ ಸಿಗೋ ಉತ್ತರ ಏನಂದ್ರೆ ಬ್ಯುಸಿ ಅಂತ. ಅರೆ, ಚಿಕ್ಕ ಮಕ್ಕಳು ಬ್ಯುಸಿನಾ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಆದ್ರೆ ವಾಸ್ತವದಲ್ಲಿ ಇದೇ ಸತ್ಯ, ಮಕ್ಕಳು ಬ್ಯುಸಿ ಶೆಡ್ಯೂಲ್ ಇರೋದಕ್ಕೆ ಇವತ್ತಿನ ವ್ಯವಸ್ಥೆಯೇ ಕಾರಣ ಆಗಿದೆ. ಒಮ್ಮೆಮ್ಮೆ ಅನ್ಸುತ್ತೆ ನಾವು ಮಕ್ಕಳ ಇಲ್ಲ ರೋಬೋಟ್ಗಳ ಅಂತ. ಇವತ್ತು ಮಕ್ಕಳು ಸರಿ ಇಲ್ಲ, ಮಕ್ಕಳಿಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಗೊತ್ತಿಲ್ಲ, ಯಾಕೆ ಸರಿ ಇಲ್ಲ, ಇದನ್ನೇನಾದ್ರೂ ಕೇಳಿದ್ರ ಇಲ್ಲ, ಪಾಠ ಓದು, ಮಾರ್ಕ್ಸ್ ತೆಗಿ, ಇಷ್ಟೇ ನಮ್ಮ ಬಾಲ್ಯನ, ನಮ್ಗೇನು ಆಸೆ ಆಸಕ್ತಿ ಇದೆ, ಇದ್ರ ಬಗ್ಗೆ ಯೋಚಿಸಿದ್ರ? ಆಟೋ ವಯಸ್ಸಿರೋ ನಮ್ಗೆ ಆಟ ಆಡೋಕ್ಕೂ ಟೈಮ್ ಇರಲ್ಲ. ಅಜ್ಜಿ ಮನೆಗೆ ಹೋಗಿ 4 ದಿನ ಇದ್ಬಾರ್ಡ್ ಅಂತಂದ್ರೆ ಅಲ್ಲೂ ಟೈಮ್ ಇಲ್ಲ ಎನ್ನುವ ರೀಸನ್. ಹಿಂದೆಲ್ಲ ಮಕ್ಕಳೊಂದು ಹಬ್ಬ ಅಂತ ಬಂದಾಗ ಒಂದು ಮನೆ ಸೇರ್ಕೊಂಡು ಹಬ್ಬದ ಕಳೆನೇ ಚೇಂಜ್ ಮಾಡ್ತಾ ಇದ್ರಂತೆ. ಈಗ ಒಂದು ವಿಡಿಯೋ ರೀಲ್ಸ್ ಮಾಡಿಕೊಂಡು ಲೈಕ್ ಕಮೆಂಟ್ ನಲ್ಲಿ ತಲೆಯಾಗಿದ್ದಾರೆ. ಆಗಿನ ಮಕ್ಕಳು ಲೈಬ್ರರಿಯಲ್ಲಿ ನ್ಯೂಸ್ ಪೇಪರ್ಗಾಗಿ ಕಿತ್ತಾಡಿದ್ದು ಇದೆ. ಈಗ ನ್ಯೂಸ್ ಪೇಪರ್ ಅಲ್ಲಿರೋ ನ್ಯೂಸ್ ಇರ್ಲಿ, ನ್ಯೂಸ್ ಪೇಪರ್ ಹೆಸರು ಯಾವುದು ಅಂತ ಆ ಕಡೆ ಕಡೆ ನೋಡೋ ಹಾಗಿದೆ. ಹಿಂದೆಲ್ಲ ಮಕ್ಕಳು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ. ಆ ದಾರಿಲಿ ಹೋಗ್ತಾ ಇರುವಾಗ ನೆಲ್ಲಿಕಾಯಿ, ಚೂರಿಕಾಯಿ, ಕೆಪಳಕಾಯಿ, ನೆರಳೆ ಹಣ್ಣು ಹೀಗೆ ದಾರಿಯಲ್ಲಿ ಸಿಕ್ಕಿದ್ದನ್ನು ತಿಂತ ಆಟಾಡ್ತಾ ಹೋಗ್ತಾ ಇದ್ರಂತೆ. ಈಗ ಮನೆಗೆ ರಿಕ್ಷಾ ಬಸ್ ಎಲ್ಲ ಬರುತ್ತೆ, ನೋಡಿಯೋ ಪ್ರಶ್ನೆ ಇರಲ್ಲ. ವಾಸ್ತವದಲ್ಲಿ ನಾವು ಈ ಬಿಡುವಿಲ್ಲದ ಟೈಮಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳು, ಸಂಸ್ಕಾರಗಳನ್ನು ಮಿಸ್ ಮಾಡ್ತಿದ್ದವನು ಫೀಲ್ ಒಂದು ಕಡೆಯಿಂದ ಬರ್ತಾ ಇದೆ. ಕೊನೆಗೊಂದು ಮಾತು ಹೇಳ್ತದೆ, ನಾವು ಬಯಸುವುದು ಪ್ರೀತಿಯನ್ನ, ಹಾಗೆ ಸರಿಯಾದ ದಾರಿಯನ್ನ, ಒಳ್ಳೆ ವಿದ್ಯೆ ಮತ್ತು ಬುದ್ಧಿಯನ್ನ. ಇದಿಷ್ಟೋ ಸಿಕ್ಬಿಟ್ರೆ ನಮಗೋಸ್ಕರ ಆಸ್ತಿ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದ್ರೆ ನಾವೇ ಈ ದೇಶದ ಆಸ್ತಿಗಳಾಗ್ತವೆ.

ಅನ್ನೋದು ಪ್ರತಿಯೊಬ್ಬ ಜೀವನದಲ್ಲಿ ಪ್ರಮುಖವಾದಂಥದ್ದು. ಯಾಕಂದ್ರೆ ಬಾಲ್ಯದಲ್ಲಿ ಸಿಕ್ಕಿದ್ದು ಭವಿಷ್ಯಕ್ಕೆ ಅಡಿಪಾಯವಾಗಿರುತ್ತೆ. ಹಿಂದಿನ ಬಾಲ್ಯಕ್ಕೂ ಇಂದಿನ ಬಾಲ್ಯಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಇದನ್ನ ಹಿಶಾ ಹರ್ಷ ತುಂಬಾನೇ ಚೆನ್ನಾಗಿ ಹೇಳಿದ್ಲು. ನಾನ್ ಹೇಳೋದಿಷ್ಟೇ, ನಾವು ಮಕ್ಕಳು ನಮ್ಮನ್ನ ಇಷ್ಟಪಡಿ, ಸರಿಯಾದ ಮಾರ್ಗದರ್ಶನವನ್ನ ನೀಡಿ ಅಂತ. ಸರಿ ಸ್ನೇಹಿತರೆ, ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಮುಗಿಸೋ ಹೊತ್ತಾಯ್ತು. ಹೋಗೋ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ವಾಸ್ತವದಲ್ಲಿ ಎಲ್ಲರೂ ಬ್ಯುಸಿನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾವು ಎಷ್ಟೇ ಬ್ಯುಸಿ ಇದ್ರು ನಮ್ಮನ್ನ ಇಷ್ಟಪಡೋ ಜೀವಗಳಿಗೆ ನಾವು ಟೈಮ್ ನೀಡಲೇಬೇಕು. ಫ್ರೀ ಇರಲ್ಲ, ಫ್ರೀ ಮಾಡ್ಕೊಳ್ಬೇಕಷ್ಟೇ. ಈ ಲೈಫ್ ಇರೋದೇ ಶಾರ್ಟ್. ಈ ಶಾರ್ಟ್ ಲೈಫ್ ಅಲ್ಲಿ ಎಲ್ಲರ ಜೊತೆ ಚೆನ್ನಾಗಿದ್ದು ಹ್ಯಾಪಿಯಾಗಿರೋಣ. ಏನಂತೀರಾ? ಎನಿವೇ, ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಯ್.

ಇದುವರೆಗೆ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

ಈಗ ಕೆಲವು ಜಾನಪದ ಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಬಿ ಆರ್ ಛಾಯಾ ಮತ್ತು ಕೆ ಯುವರಾಜ್ ಇವರ ಧ್ವನಿಯಲ್ಲಿ, ಭಾಗ್ಯದ ಬಲೆಗಾರ.

ಇದುವರೆಗೆ ಜನಪದ ಗೀತೆಗಳನ್ನು ಕೇಳಿದಿರಿ. ಇದು ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಆತ್ಮೀಯವಾದ ನಮಸ್ಕಾರ. ಎಸ್ಡಿಎಂ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ನಮಗೆ ಮಾಹಿತಿಯನ್ನ ನೀಡಲಿಕ್ಕೆ ಇರುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಕಣ್ಣಿನ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಸುಭಾಷ್ ಚಂದ್ರ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

0: ಡಾಕ್ಟ್ರೆ, ನಮಗೆಲ್ಲ ಗೊತ್ತೇ ಇದೆ ನಮ್ಮ ದೇಹದ ಅತಿ ಸೂಕ್ಷ್ಮ ಅಂಗಗಳಲ್ಲಿ ಕಣ್ಣು ಬಹಳ ಪ್ರಮುಖವಾದದ್ದು. ಆದರೆ ಕಣ್ಣುಗಳ ಆರೋಗ್ಯ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ಈಗ ಮೊದಲನೇದಾಗಿ ನಾನು ನಿಮ್ಮ ಹತ್ರ ಕೇಳ್ತಾ ಇರುವಂತದ್ದು, ಕಣ್ಣಿನ ದೃಷ್ಟಿದೋಷದ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ?
1: ಕಣ್ಣಿನ ದೃಷ್ಟಿದೋಷ ಅನ್ನುವಂಥದ್ದು ಕಣ್ಣು ಮಂಜಾಗುವುದು ಅಂತ ಹೇಳ್ತಾರೆ. ಅದು ಚಿಕ್ಕವರಲ್ಲಿರ್ಬೋದು ಅಥವಾ ದೊಡ್ಡವರಲ್ಲಿರ್ಬೋದು. ಅದಕ್ಕೆ ನಾವು ಇಂಗ್ಲೀಷಲ್ಲಿ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೇವೆ. ಮೂರು ಟೈಪ್ಸ್ ಇರ್ತದೆ, ಮೂರು ವಿಧ ಇರ್ತದೆ ದೃಷ್ಟಿದೋಷದಲ್ಲಿ. ಒಂದು ಮಯೋಪಿಯ ಅಂದರೆ ಸಮೀಪ ದೃಷ್ಟಿದೋಷ, ಅವರಿಗೆ ಹತ್ತಿರದು ಚಂದ ಕಾಣ್ತದೆ ಬಟ್ ದೂರದ್ದು ಕಾಣೋದಿಲ್ಲ. ಮತ್ತೊಂದು ಹೈಪರ್ಮೆಟ್ರೋಪಿಯ, ಅದು ಲಾಂಗ್ ಸೈಟೆಡ್ನೆಸ್ ಅಥವಾ ದೂರದ ದೃಷ್ಟಿದೋಷ ಅಂತ ಹೇಳ್ತೇವೆ. ಅವರಿಗೆ ಹತ್ತಿರ ಸ್ವಲ್ಪ ಬ್ಲರ್ ಆಗ್ತದೆ ಬಟ್ ದೂರ ಚೆನ್ನಾಗಿ ಕಾಣುತ್ತೆ. ಅಗೇನ್ ಮತ್ತೆ ಪ್ರೆಸ್ಬಯೋಪಿಯ ಅಂತ, ಪ್ರೆಸ್ಬಯೋಪಿಯ ಅನ್ನುವಂಥದ್ದು ಆಫ್ಟರ್ ಅಟ್ ದ ಏಜ್ ಆಫ್ 40 ಇಯರ್ಸ್, ಅದು ಬರುವಂಥದ್ದು ವಿದಿನ್ 40 ಇಯರ್ಸ್ ಬರುವುದಿಲ್ಲ, ಆಫ್ಟರ್ 40 ಇಯರ್ಸ್ ಅವರಿಗೆ ಬರ್ತದೆ. ಮತ್ತೆ ಇದು ಈ ಮಯೋಪಿಯ ಮತ್ತೆ ಹೈಪರ್ಮೆಟ್ರೋಪಿಯ, ಈ ಶಾರ್ಟ್ ಸೈಟೆಡ್ನೆಸ್ ಮತ್ತೆ ಲಾಂಗ್ ಸೈಟೆಡ್ನೆಸ್ ಏನುಂಟು ಅದು ಯಾವ ಏಜಲ್ಲೂ ಕಂಡು ಬರಬಹುದು, ಅದಕ್ಕೆ ಏಜ್ ಅಂತ ಏನು ಇರುವುದಿಲ್ಲ. ಬಟ್ ಪ್ರೆಸ್ಬಯೋಪಿಯ ಅನ್ನೋದು ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್. ಈ ಮಯೋಪಿಯ ಮೋಸ್ಟ್ ಕಾಮನ್ಲಿ ನಮಗೆ ತುಂಬಾ ಹೆಚ್ಚಾಗಿ ಕಂಡು ಬರುವಂತದ್ದು ಮಯೋಪಿಯ, ಅದೇ ಶಾರ್ಟ್ ಸೈಟೆಡ್ ಅಂತ ಹೇಳಿದ್ನಲ್ಲ, ಅದು ತುಂಬಾ ಕಂಡು ಬರುತ್ತದೆ. ಅದು ಯೂಶಲಿ ಚಿಕ್ಕ ಮಕ್ಕಳಿಂದ ಶುರುವಾಗಬಹುದು. ಯೂಶಲಿ ಮಯೋಪಿಯ ತುಂಬಾ ಕಾಮನ್ ಆಗಿರೋದಕ್ಕೋಸ್ಕರ ಕೆಲವೊಮ್ಮೆ ಮಕ್ಕಳು ಈ ಟಿವಿಯನ್ನ ಇಲ್ಲ ಫೋನ್ ಅನ್ನ ತುಂಬಾ ಹತ್ತಿರದಿಂದ ನೋಡ್ತಾರೆ. ನನ್ನ ಯೂಶಲಿ ಕ್ವಶನ್ಸ್ ಕೇಳ್ತಾರೆ, ಸರ್ ಫೋನ್ ನೋಡೋದ್ರಿಂದ ಟಿವಿ ನೋಡೋದ್ರಿಂದ ಗ್ಲಾಸ್ ಬರ್ತದ ಅಂತ. ಆಕ್ಚುಲಿ ಗ್ಲಾಸ್ ಬರುದು ಅನ್ನೋದು ಹೇಳೋದಕ್ಕಿಂತ ಅವರಿಗೆ ದೃಷ್ಟಿದೋಷ, ಅದೇ ಮಯೋಪಿಯ ಅಂತ ಹೇಳ್ತೇವಲ್ಲ, ಆ ದೃಷ್ಟಿದೋಷ ಇದ್ರೆ ಅವರಿಗೆ ದೂರದ್ದು ಕಾಣುದಿಲ್ಲ. ಅವಾಗ ಎಂತ ಮಾಡ್ತಾರೆ ಅಂತಂದ್ರೆ ಹೋಗಿ ಟಿವಿ ಹತ್ತಿರದಿಂದ ನೋಡುದು, ಫೋನ್ ಅನ್ನ ಹತ್ತಿರಕ್ಕೆ ತಂದು ನೋಡುದು, ಬಿಕಾಸ್ ಅವರಿಗೆ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರ್ತದೆ. ಸೊ ದೇ ವಿಲ್ ಗೋ ಕ್ಲೋಸ್ ಟು ದ ಎನಿ ಗ್ಯಾಜೆಟ್ಸ್, ಟಿವಿ ಆಗಿರ್ಬೋದು ಫೋನ್ ಆಗಿರ್ಬೋದು, ತುಂಬಾ ಹತ್ತಿರ ನೋಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇನ್ ಕೇಸ್ ಆ ತರ ಏನಾದ್ರು ಮಕ್ಕಳು ಆ ತರ ಏನಾದ್ರು ಮಾಡ್ತಾ ಇದ್ರೆ ಸೊ ಮೇ ಬಿ ಅವರಿಗೆ ದೃಷ್ಟಿದೋಷ ಇರ್ಬೋದು, ಮಯೋಪಿಯ ಇರಬಹುದು. ಸೊ ಆವಾಗ ಅವ್ರನ್ನ ಕೂಡಲೇ ತಂದು ನಮ್ಗೆ ಕಣ್ಣಿನ ಡಾಕ್ಟರ್ ಎತ್ತು ಪರೀಕ್ಷೆ ಮಾಡಿಸ್ಕೊಂಡು ಸೂಕ್ತವಾದ ಕಣ್ಣಿನ ಕರ್ಣಕವನ್ನು ಮಾಡಿಸ್ಕೋಬಹುದು. ಯೂಶಲಿ ಏನಾಗ್ತದೆ ಅಂತಂದ್ರೆ ಅಟ್ ದ ಏಜ್ ಆಫ್ 3 or 4 ಇಯರ್ಸ್ ಮಕ್ಕಳು ಅಷ್ಟು ಮಾತಾಡುದಿಲ್ಲ, ಸ್ಕೂಲಿಗೆ ಹೋಗುದಿಲ್ಲ, ಸೊ ಅದಷ್ಟು ಕೂಡಲೇ ಗೊತ್ತಾಗುದಿಲ್ಲ. ಅಂಡ್ ವೆನ್ ಯಾವಾಗ ಅವರು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಫ್ ದ ಏಜ್ ಆಫ್ 5 ಇಯರ್ಸ್ ಆದ್ಮೇಲೆ ಸ್ಕೂಲಲ್ಲಿ ಹೋದಾವಾಗ ಬೋರ್ಡ್ ಕಾಣಲಿಕ್ಕಿಲ್ಲ, ಕರೆಕ್ಟ್ ಆಗಿ ಬರೆಯೋದಿಲ್ಲ ಮೋಸ್ಟ್ಲಿ ಅವರಿಗೆ, ಬಿಕಾಸ್ ಅವರಿಗೆ ಕರೆಕ್ಟ್ ಆಗಿ ಬೋರ್ಡ್ ಕಾಣ್ತಿರ್ಬೋದು, ಅವಾಗ ಅವರಿಗೆ ಸ್ವಲ್ಪ ಬರೆಯೋದಿಲ್ಲ ಪ್ರಾಬ್ಲಮ್ ಆಗ್ತದೆ, ಹೇಳುದಿಲ್ಲ. ಸೊ ಅವಾಗ ಗೊತ್ತಾಗುದೇ ಅದು ಪ್ರೆಸೆಂಟೇಷನ್ ಯೂಶಲಿ 5-6 ಇಯರ್ಸ್ ಮೇಲೆ ಯೂಶಲಿ ಬರ್ತದೆ ಅದು. ಬಟ್ ಯು ಅಬ್ಸರ್ವೇಷನ್ ಅಂದ್ರೆ ಇವಾಗ ಸ್ಕೂಲ್ ಅಂಗನವಾಡಿಯಲ್ಲಿ ಇರ್ಬೋದು, ಇಲ್ಲ LKG UKG ಅಲ್ಲಿ ಇರ್ಬೋದು, ಅಥವಾ ಮನೇಲಿ ಪೇರೆಂಟ್ಸ್ ಮಕ್ಕಳನ್ನು ಅಬ್ಸರ್ವ್ ಮಾಡ್ಬೇಕು. ಅವರು ಟಿವಿನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ, ಫೋನ್ ಅನ್ನು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ರೆ ಅವರಿಗೆ ದೃಷ್ಟಿದೋಷ ಇರ್ಬೋದು. ಅವರಿಗೆ ಅದು ನೋಡ್ತಾ ಇರುವುದರಿಂದ ಬರುದಲ್ಲ, ಬಟ್ ಅವರಿಗೆ ದೃಷ್ಟಿದೋಷ ಇರುವುದಕ್ಕೋಸ್ಕರ ಅವರನ್ನು ತುಂಬಾ ಹತ್ತಿರ ನೋಡ್ತಾರೆ. ಸೊ ಇನ್ ದಟ್ ಕೇಸ್ ಅವರು ಕೂಡಲೇ ಆ ತರ ಅಬ್ಸರ್ವ್ ಮಾಡಿದ್ರೆ ಕೂಡಲೇ ಬಂದು ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಗ್ಲಾಸಸ್ ಅನ್ನ ಮಾಡಿಸ್ಕೋಬಹುದು. ಇನ್ ಸೇಮ್ ವೇ ಇನ್ ಹೈಪರ್ಮೆಟ್ರೋಪಿ ಆಲ್ಸೋ ಅವರಿಗೆ ಅದು ದಿಸ್ ಲಾಂಗ್ ಸೈಟೆಡ್ನೆಸ್ ಅವಾಗಲೂ ಅವರಿಗೆ ಅದು ಸ್ವಲ್ಪ ಬ್ಲರ್ ಆಗ್ತಾ ಇದ್ರೆ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್. ಮತ್ತೆ ಬರುವಂಥದ್ದು ಪ್ರೆಸ್ಬಯೋಪಿಯ, ಅದು ಅಟ್ ದ ಏಜ್ ಆಫ್ 40. ಯೂಶುವಲ್ ಆಗಿ ಇಂಡಿಯಾದಲ್ಲಿ ಅವರೇಜ್ ಏಜ್ ಇಸ್ 38 ಇಯರ್ಸ್. ಸೊ 37 to 37 ಆದ್ಮೇಲೆ ಹತ್ತದ ಮಂಜಾಗ್ತಾ ಇದ್ರೆ ಒಮ್ಮೆ ಬಂದು ದೂರದ ಕಾಣ್ತದೆ, ಹತ್ತದ ಮಂಜಾಗ್ತಾ ಇರ್ತದೆ ಬಂದು ಹೇಳ್ತಾರೆ ಯೂಶುವಲಿ. ಸೊ 40 ಚಶ್ಮಾ ಅಂತ ಒಂದು ಉಂಟಲ್ಲ ನೇಮ್ ಹಾಗೆ. ಸೊ 40 ಆಗಿದ ತಕ್ಷಣ ಒಮ್ಮೆ ಬಂದು ಚೆಕ್ ಮಾಡಿಸ್ಕೊಂಡು ಸೂಕ್ತವಾದ ಗ್ಲಾಸ್ ಏನುಂಟು ಪವರ್ ಏನುಂಟು ಅದನ್ನ ಮಾಡಿಸಿದ್ರೆ ಆಯ್ತು. ಇದಿಷ್ಟು ದೃಷ್ಟಿದೋಷದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ದೃಷ್ಟಿದೋಷದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನ ಕೊಟ್ರಿ ಡಾಕ್ಟ್ರೆ. ಕಣ್ಣಿನ ಪೊರೆ ಸಮಸ್ಯೆಗಳ ಬಗ್ಗೆ ಕೂಡ ಸಾಕಷ್ಟು ನಮ್ಮ ಜನರು ಮಾತಾಡ್ತಾರೆ, ಅದರ ಬಗ್ಗೆ ತಾವು ತಿಳುವಳಿಕೆ ಕೊಡುವುದಾದ್ರೆ?
1: ಪೊರೆಯ ಸಮಸ್ಯೆ ಹೌದು, ಅದು ತುಂಬಾ ಕಂಡು ಬರ್ತದೆ ಯೂಶುವಲಿ ಆಫ್ಟರ್ 40 ಇಯರ್ಸ್, 40 ಮೇಲೆ ಬರುವಂತದ್ದು. 40 ಮೇಲೆ ಕಣ್ಣು ಮಂಜ ಆಗ್ತಿದ್ರೆ ಒಮ್ಮೆ ಬಂದು ಕಣ್ಣು ಚೆಕ್ ಮಾಡಿಸ್ಕೊಂಡು ಪೊರೆನ ಅಥವಾ ಗ್ಲಾಸ್ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಯೂಶುವಲ್ ಆಗಿ ಅದು ವಿ ಕಾಲ್ ಟಸ್ ಸೆನೈಲ್ ಇಮ್ಯಚುರ್ ಕ್ಯಾಟರಾಕ್ಟ್. ಸೆನೈಲ್ ಅಂತಂದ್ರೆ ಎಲ್ಡರ್ಲಿ ಅಂದ್ರೆ ಓಲ್ಡ್ ಏಜ್ ಅಂದ್ರೆ ವಯಸ್ಸಾದವರಿಗೆ ಬರುವಂತಂದು ಅರ್ಥ. ಸೊ ಆಫ್ಟರ್ 40 ಇಯರ್ಸ್ ಆಫ್ ಏಜ್ ದೇ ಕ್ಯಾನ್ ಕಮ್ ಅಂಡ್ ಗೆಟ್ ಇಟ್ ಡನ್, ಟೆಸ್ಟ್ ಮಾಡಿಸ್ಕೋಬಹುದು. ಪೊರೆ ಇದ್ರೆ ಅದಕ್ಕೆ ಸೂಕ್ತವಾದ ನಾವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ತೆಗಿಬಹುದು. ಬಟ್ ವಿದಿನ್ 40 ಇಯರ್ಸ್ ಆಲ್ಸೋ ಕೆಲವೊಮ್ಮೆ 40 ವರ್ಷಕ್ಕಿಂತ ಮುಂಚೆನೂ ಬರಬಹುದು. ಅದರ ಏನಂತಾರೆ ಅದರದ್ದು ಒಂದು ಇನ್ಸಿಡೆನ್ಸ್ ತುಂಬಾ ಕಡಿಮೆ ಇರ್ತದೆ, ಬಟ್ ಕೆಲವೊಮ್ಮೆ ಚಿಕ್ಕ ವಯಸ್ಸಿಂದ ಏನಾದ್ರು ಶುಗರ್ಸ್ ಇದ್ರೆ ಅಥವಾ ಬೇರೆ ಮೆಟಬಾಲಿಕ್ ಡಿಸೀಸಸ್ ಏನಾಗಿದ್ರೆ ಅದಕ್ಕೆ ಮುಂಚೆ ಏನಾದ್ರು ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ ಆ ಥರ ಕೆಲವೊಮ್ಮೆ ಈ ರೇರ್ ಕೇಸಸ್ಸಲ್ಲಿ 40 ವರ್ಷಕ್ಕಿಂತ ಮುಂಚೆನೇ ಪೊರೆ ಬರ್ತದೆ. ಸೊ ಇನ್ ದ್ಯಾಟ್ ಕೇಸ್ ಅದನ್ನು ಬಂದಿದ್ದರೆ ಅದು ಕಣ್ಣು ಮಂಜಾಗ್ತದೆ, ಹೊಗೆ ಹಾಗೆ ಮೋಡ ಕವಿದ ಹಾಗೆ ಕಾಣ್ತದೆ. ಸೊ ಆವಾಗ ಬಂದು ಅವ್ರಮೆ ಚೆಕ್ ಮಾಡಿಸ್ಕೊಂಡು ಅದು ಪೊರೆನ ಅಥವಾ ಗ್ಲಾಸ್ ಅಂತ ಚೆಕ್ ಮಾಡಿಸ್ಕೊಂಡು ಬಂದಿದ್ದರೆ ಅದನ್ನ ರಿಮೂವ್ ಮಾಡಿ ನಾವು ಕೊಡ್ಬೋದು. ಅದಕ್ಕೆ ನಾವು ಯೂಶ್ವಲಿ ಪೊರೆ ತೆಗೆಯೋದು ಅಂತಂದರೆ ಪೊರೆ ತೆಗೆದು ನಾವು ಅದಕ್ಕೆ ಲೆನ್ಸ್ ಕೂಡ ಒಳಗಡೆ ಹಾಕಬೇಕು, ಏನಕ್ಕಂದರೆ ಅವರಿಗೆ ಕ್ಲಿಯರ್ ಆಗಿ ಕಾಣಲಿಕ್ಕೆ ಅಂತ. ಸೊ ವಿ ವಿಲ್ ರಿಮೂವ್ ದ ಕ್ಯಾಟರಾಕ್ಟ್ ಆ್ಯಂಡ್ ವಿಲ್ ಪುಟ್ ದ ಸೂಟೇಬಲ್ ಲೆನ್ಸ್, ಇಂಟ್ರಾಕ್ಯುಲರ್ ಲೆನ್ಸ್ ವಾಟ್ ವಿ ಕಾಲ್, ಅದನ್ನು ಹಾಕಿ ಮತ್ತು ಅವರಿಗೆ ದೃಷ್ಟಿ ಚೆನ್ನಾಗಿ ಕಾಣೋ ಹಾಗೆ ಮಾಡ್ಬೋದು. ಯೂಶ್ವಲಿ ಅದು ಬರೋದು 40 ಇಯರ್ಸ್ ಮೇಲೇ, ಅದಕ್ಕೆ ತುಂಬ ಥರ ಗೈಡಿಂಗ್ಸ್ ಇರ್ತದೆ. ಒಂದು 1, 2, 3, 4 ಹೀಗೆ 4 ಗ್ರೇಡಿಂಗ್ಸ್ ಇರ್ತದೆ. ಮತ್ತೆ ಸೆಕೆಂಡ್ ಗ್ರೇಡಲ್ಲಿ ಸ್ವಲ್ಪ ಮಂಜು ಮಂಜಾಗ್ತದೆ, ಬಟ್ ಆಫ್ಟರ್ 3rd or 4th grade ಸ್ವಲ್ಪ ಜಾಸ್ತಿ ಆದಾಗ ತುಂಬ ಮಂಜಾಗ್ತದೆ. ಅದು ಬರೀ ಲೈಟ್ ಮಾತ್ರ ಕಾಣೋದಿರ್ಬೋದು, ಮತ್ತೆ ಒಂದು ಜಸ್ಟ್ ಒಂದುವರೆ 1-2 meter ಅಷ್ಟೇ ಕಾಣ್ತದೆ. ಸೊ ಅದಕ್ಕೆ ಯೂಶ್ವಲಿ ಕೇಳ್ತಾರೆ ಪೊರೆ ತೆಗಿಬೇಕಾದ್ರೆ ಪೂರ್ತಿ ಬರಬೇಕು ಅಂತ, ಆ ಥರ ಏನಿಲ್ಲ. ಅವರಿಗೆ ಸಮಸ್ಯೆ ಆಗ್ತಾ ಇದ್ರೆ ತುಂಬ ಡೈಲಿ ರುಟೀನ್ ಕೆಲಸ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಆಗ್ತಾ ಇದ್ರೆ ಅವಾಗ ಅವರು ಅದನ್ನು ಬಂದು ಎಷ್ಟು ಪೊರೆ ಉಂಟಂತ ನೋಡಿ ಚೆಕ್ ಮಾಡಿಸ್ಕೊಂಡು ಇನ್ ಕೇಸ್ ರಿಕ್ವೈರ್ಡ್ ವಿ ಕ್ಯಾನ್ ಅದೇ ಆಪರೇಷನ್ ಮಾಡಿ ಅದನ್ನ ತೆಗೆದು ನಾವು ಲೆನ್ಸ್ ಎಲ್ಲ ಹಾಕಿ ಅದನ್ನ ಕ್ಲಿಯರ್ ಮಾಡಿ ಕೊಡ್ಬೋದು.
0: ಹಾಗೆಯೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೊಬೈಲ್ ಬಳಕೆ ಮಾಡಿ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಎಲ್ಲರೂ ಮೊಬೈಲ್ ಅನ್ನು ನೋಡ್ತಾರೆ. ಈ ಮೊಬೈಲ್ ನೋಡೋದ್ರಿಂದ ಸುಮಾರು ಅಷ್ಟು ಸಮಸ್ಯೆಗಳು ಬರ್ತದೆ ಅಂತ ಹೇಳ್ತಾರೆ. ಇದನ್ನು ಒಂದು ಕಮ್ಮಿ ಮಾಡಬೇಕು ಮತ್ತೆ ಕಣ್ಣಿನ ಆರೋಗ್ಯವನ್ನು ಈ ಮೂಲಕ ಕಾಪಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಹೇಳ್ತೀರಿ?
1: ಹೌದು, ಇವಾಗ ತುಂಬಾ ಗ್ಯಾಜೆಟ್ಸ್ ಯೂಸ್ ತುಂಬಾ ಆಗ್ತಾ ಉಂಟು, ಪರ್ಟಿಕ್ಯುಲರ್ ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ. ಟೆಕ್ಸ್ ಆಲ್ಸೋ ವಿಲ್ ಲಾಟ್ ಆಫ್ ಯೂಸ್, ದೇ ವಿಲ್ ಯೂಸ್ ಕಂಪ್ಯೂಟರ್ಸ್ ಆಲ್ಸೋ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್, ಒಂದು 6 ಗಂಟೆ 8 ಗಂಟೆ ಅದನ್ನು ಕಂಟಿನ್ಯೂಸ್ ಯೂಸ್ ಮಾಡ್ತಾರೆ. ಅದೇನು ಸಮಸ್ಯೆಗಳಾಗ್ತವೆ ಯೂಶ್ವಲಿ ಸ್ಪೆಸಿಫಿಕಲಿ ಫ್ರಮ್ ದ ಫೋನ್, ಮೊಬೈಲ್ ಫೋನ್ ಅದು ಯೂಶ್ವಲಿ ಬ್ಲೂ ಲೈಟ್ ಎಮಿಷನ್ ಮಾಡ್ತಾರೆ. ಇಟ್ ಇಸ್ ವೆರಿ ಹೈ ಎನರ್ಜಿ ಲೈಟ್, ಬ್ಲೂ ಲೈಟ್ ಎಮಿಷನ್ ಅದು ಹೊರಹಾಕ್ತದೆ. ಅದು ಪ್ರೊಲಾಂಗ್ ಟೈಮ್ ತುಂಬ ಟೈಮ್ ತನಕ ನೋಡ್ತಾ ಇದ್ರೆ ಅದರಿಂದ ಸ್ವಲ್ಪ ನಮ್ದು ಅಕ್ಷಿಪಟಲ ಏನಂತೇವೆ ಕಣ್ಣಿದ್ದು ರೆಟಿನಾ ಅಂತ ಏನುಂಟು ಅದಕ್ಕೆ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು. ಸ್ಪೆಸಿಫಿಕಲಿ ಮತ್ತೆ ಈ ಡ್ಯೂರಿಂಗ್ ನೈಟ್ ಟೈಮ್ ಇನ್ ಕೇಸ್ ಡೇ ತುಂಬ ಮಲಗೋಕ್ಕಿಂತ ಮುಂಚೆ ತುಂಬ ಹೊತ್ತು ಅವರು ಫೋನನ್ನು ಯೂಸ್ ಮಾಡ್ತಾ ಇದ್ರೆ ಅವಾಗ ಮೆಲಟೋನಿನ್ ಅಂತ ಒಂದು ಉಂಟು, ಅದು ಒಂದು ಅಂಶ ಉಂಟು ಬಾಡಿಲಿ, ಅದು ಸ್ವಲ್ಪ ಸಪ್ರೆಸ್ ಆಗ್ತದೆ. ಅದು ನಮಗೆ ಸ್ಲೀಪ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದು ಸಪ್ರೆಸ್ ಆದವಾಗ ಸ್ಲೀಪ್ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಸೊ ನಿದ್ದೆ ಬರದೇ ಇರುವುದು, ಸ್ಲೀಪ್ ಇನ್ಸೋಮ್ನಿ ಅಂತ ಹೇಳ್ತೇವೆ, ಅದೆಲ್ಲ ತೊಂದರೆ ಕೊಡ್ತದೆ. ಇನ್ನೊಂದು ವೀ ಕಾಲ್ಡ್ ಅಸ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತಂದ್ರೆ ಈ ಫೋನ್ ಆಗ್ಬೋದು ಅಥವಾ ಕಂಪ್ಯೂಟರ್ ಆಗ್ಬೋದು, ಇದನ್ನ ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡುವಾಗ ಕಣ್ಣಿಗೆ ಡ್ರೈನೆಸ್ ಬರ್ತದೆ, ಮತ್ತೆ ಕಣ್ಣು ಮಂಜಾಗ್ತದೆ, ಮತ್ತೆ ಕಣ್ಣಲ್ಲಿ ಉರಿ ಬರುವಂಥದ್ದು, ಮತ್ತೆ ಕುತ್ತಿಗೆ ನೋವಾಗುವಂಥದ್ದು, ಅದೆಲ್ಲ ಅದೊಂದು 4-5 ಅಂಶನ ಸೇರಿದನ್ನ ಸಿಂಡ್ರೋಮ್ ಅಂತ ಕರಿತೇವೆ. ಸಿಂಡ್ರೋಮ್ ಅಂತಂದ್ರೆ 4-5 ಅಂಶ ಸೇರಿ ಆಗುವಂಥದ್ದು. ಸೊ ಇದು ಆಗ್ತದೆ, ಅದು ಆಗುವುದು ಯಾಕೆಂತಂದ್ರೆ ಯೂಶ್ವಲಿ ಲಾಂಗ್ ಟೈಮ್ಗೋಸ್ಕರ ತುಂಬಾ 6 hours, 8 hours, 10 hours ಸಮಟೈಮ್ಸ್ ಕೆಲವು 12 hours ಈವನ್ ಆಫ್ಟರ್ ಕಂಪ್ಯೂಟರ್ ಅಂತ ಹೇಳ್ತಾರೆ, ಕಂಪ್ಯೂಟರ್ ಯೂಸ್ ಮಾಡಿ ಆದ ಮೇಲೆ ಮತ್ತೆ ವಾಪಸ್ ಬಂದು ಫೋನ್ ನೋಡ್ತಾರೆ. ಸೊ ಎನಿ ಸ್ಕ್ರೀನ್ ಎನಿ ಗ್ಯಾಜೆಟ್ಸ್ ಕಂಟಿನ್ಯೂಸ್ ಯೂಸ್ ಮಾಡುವಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗ್ತದೆ, ದಟ್ ಈಸ್ ಕಾಲ್ಡ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ. ಮತ್ತೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗ್ಬೋದು ಇನ್ ಕೇಸ್ ಅವರಿಗೆ ಹಾರ್ಡ್ ಡೇ ಪವರ್ ಇದ್ರೆ, ಮಯೋಪೆ ಅಂತಲೇ ಹೇಳಿದ್ದೇನೆ ಅವಾಗ ನಾನು, ಅದನ್ನು ಪವರ್ ಇದ್ರೆ ಮತ್ತೆ ಈ ತರ ತುಂಬ ಸ್ಕ್ರೀನ್ ಟೈಮ್ ಯೂಸ್ ಮಾಡುವಾಗ ಸ್ವಲ್ಪ ಅವರಿಗೆ ಸ್ಟ್ರೆಸ್ ಸ್ಟ್ರೈನ್ ಫೀಲ್ ಆಗಬಹುದು. ಮತ್ತೆ ಬ್ಲಿಂಕ್ ರೇಟ್ ಅಂತ ಹೇಳ್ತೇವೆ, ಏನಕ್ಕೆ ನಮ್ಮ ಕಣ್ಣ ರೆಪ್ಪೆ ಅನ್ನೋಂತು ನಮ್ಮ ಕಣ್ಣಿನ ಮೇಲೆ ಒಂದು ನೀರಿನ ಅಂಶ ಇರ್ತದೆ, ಅದು ಕಣ್ಣು ಮತ್ತೆ ರೆಪ್ಪೆ ಮತ್ತು ಕಣ್ಣು ಕ್ಲೋಸ್ ಆಗುವಾಗ ಒಂದಕ್ಕೊಂದು ತಾಗೆದು ಡ್ಯಾಮೇಜ್ ಆಗಬಾರ್ದು ಅಥವಾ ಹರಚಬಾರ್ದು ಅಂತ ಹೇಳಿ ಒಂದು ನೀರಿನ ಅಂಶ ಇರ್ತದೆ. ಸೊ ಅದು ಯಾವಾಗ ಇವರು ನಾವು 1 ನಿಮಿಷಕ್ಕೆ 10 times ಬ್ಲಿಂಕ್ ಮಾಡ್ತೇವೆ, ಅದು ಬ್ಲಿಂಕ್ ಆಗೋದು ಏನಕ್ಕಂತಂದ್ರೆ ಹೊರಗಡೆ ಧೂಳು ಬಂದು ಕೂತಿರ್ತದೆ ನಮ್ಮ ಕಣ್ಣಿನ ಮೇಲೆ ಆ ನೀರಿನ ಮೇಲೆ, ಕಣ್ಣು ಬ್ಲಿಂಕ್ ಮಾಡಿದವಾಗ ನೀರು ಡ್ರೈನ್ ಆಗಿ ಹೋಗ್ತದೆ, ಮತ್ತೆ ಹೊಸ ನೀರು ಬರ್ತದೆ, ಮತ್ತೆ ಹೊಸ ಡಸ್ಟ್ ಬಂದರೆ ಧೂಳು ಕೂತ ಅಥವಾ ಡಸ್ಟ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೊಸ ನೀರು ಬರ್ತದೆ. ಯಾವಾಗ 1 ನಿಮಿಷ ಕಂಟಿನ್ಯೂಸ್ ಫೋನ್ ನೋಡುವಾಗ ಅಥವಾ ಕಂಪ್ಯೂಟರ್ ನೋಡುವಾಗ ನಾವು ಯಾವಾಗ ಕಣ್ಣು ಮುಚ್ಚೋದಿಲ್ಲ ಆವಾಗ ನೀರು ನಮ್ಮ ಔಟ್ ಸೈಡ್ ಅಟ್ಮಾಸ್ಫಿಯರ್ ಗಾಳಿಗೆ ಆರಿ ಹೋಗ್ತದೆ. ಸೊ ಅವಾಗ ಸಡನ್ ಕಣ್ಣು ಮುಚ್ಚಿದಾಗ ಕಣ್ಣು ಉರಿಯುವುದು, ಮರಳ ಇದ್ದಾಗ ಅನ್ಸೋದು, ಸ್ಯಾಂಡ್ ಇದ್ದಾಗ ಅನ್ಸೋದು, ಆ ಥರ ಎಲ್ಲ ಅನಿಸ್ತದೆ. ಸೊ ಅದು ಎಲ್ಲದು ಸ್ಕ್ರೀನ್ ಇದು ಮಾಡೋದ್ರಿಂದಾನೆ. ಸೊ ಇದನ್ನ ಹೇಗೆ ನಾವು ತಡೆಗಟ್ಟಬಹುದು ಅಂತಂದ್ರೆ, ಫಸ್ಟ್ ಥಿಂಗ್ ಇಸ್ ದೇರ್ ಇಸ್ ಅ ರೂಲ್, 20-20-20 rule ಅಂತ. ಸೊ ಎವ್ರಿ ಗ್ಯಾಜೆಟ್ಸ್ ಓದೋದನ್ನು ಫೋನ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಅಥವಾ ಯಾವುದನ್ನು ನೋಡೋದು ಕಂಟಿನ್ಯೂಸ್ ನೋಡ್ ವರ್ಕ್ ಇದ್ದಾವಾಗ ಎವ್ರಿ 20 ನಿಮಿಷಕ್ಕೊಮ್ಮೆ 20 minutes 20 20 20 ಇರುವಲ್ಲಿ 20 ನಿಮಿಷಕ್ಕೊಮ್ಮೆ ಫಸ್ಟ್ ಅವರು 20 ಸೆಕೆಂಡ್ 20 ನಿಮಿಷ ಆಗಿದ ತಕ್ಷಣ ಒಂದು 20 ಸೆಕೆಂಡ್ ಅವರಿಂದ ಒಂದು 20 feet ಅಲ್ಲಿ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇರ್ತದಲ್ಲ ವಸ್ತುವನ್ನು ಒಂದು 20 ಸೆಕೆಂಡ್ ನೋಡ್ಬೇಕು ಮತ್ತೆ 20 ನಿಮಿಷ ಕಂಪ್ಯೂಟರ್ ವರ್ಕ್ ಅಥವಾ ಗ್ಯಾಜೆಟ್ಸ್ ವರ್ಕ್ ಮತ್ತೆ 20 ಸೆಕೆಂಡ್ ದೂರ ನೋಡ್ಬೇಕು. ಸೊ ಹಾಗೆ 20 20 ಮಿನಿಟ್ಸ್ ಗೆ ಒಂದು 20 ಸೆಕೆಂಡ್ 20 feet ಆಬ್ಜೆಕ್ಟ್ ಒಮ್ಮೆ ನೋಡ್ಬೇಕು. ದಟ್ ಇಸ್ ಕಾಲ್ಡ್ 20 20 20 ರೂಲ್. ಅವಾಗ ಏನಾಗ್ತದೆ ಅಂದ್ರೆ ಕಣ್ಣು ಸ್ವಲ್ಪ ಸ್ಟ್ರೈನ್ ಆಗುದಿಲ್ಲ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತದೆ. ಮತ್ತೆ ಅವರು ಕಂಪ್ಯೂಟರ್ ಅಥವಾ ಫೋನ್ ಯಾವುದೇ ಯೂಸ್ ಆಬ್ಜೆಕ್ಟ್ ಗ್ಯಾಜೆಟ್ ಯೂಸ್ ಮಾಡ್ತಿರ್ಬೋದು ಅವುದನ್ನ ಸರೌಂಡಿಂಗ್ ಲೈಟ್ ಏನುಂಟು ಅದರ ಲೈಟ್ಗೆ ಅವರು ಅದನ್ನ ಸೆಟ್ ಮಾಡಿ ಇಟ್ಕೋಬೇಕು ಕಂಪ್ಯೂಟರ್ ಸ್ಕ್ರೀನ್ ಅನ್ನು. ಅವಾಗ ಅದು ಕಣ್ಣಿಗೆ ಸ್ಟ್ರೈನ್ ಆಗುದಿಲ್ಲ. ಮತ್ತೆ ಎನಿ ಬ್ಲೂ ಲೈಟ್ ಫಿಲ್ಟರ್ಸ್ ನೈಟ್ ಮೋಡ್ ಹಾಕೊಳ್ಳೋದು ಬಿಕಾಸ್ ಅದರಲ್ಲಿ ಸ್ವಲ್ಪ ಲೈಟ್ ಕಡಿಮೆ ಇರ್ತದಲ್ಲ ಅದು ಹಾಕೋಬಹುದು. ಮತ್ತೆ ರುಟೀನ್ ಐ ಚೆಕಪ್ ಎವ್ರಿ 3 months ಆರ್ 6 months ಒಮ್ಮೆ ರುಟೀನ್ ಐ ಚೆಕಪ್ ಅವರು ಮಾಡಿಸ್ಕೊಳ್ತಾ ಇರ್ಬೋದು. ಸ್ಪೆಸಿಫಿಕಲಿ ಈ ತರ ಕಂಪ್ಯೂಟರ್ ಯೂಸ್ ಮಾಡುವಾಗ ಈ ತರ ಮೆಷರ್ಮೆಂಟ್ಸ್ ಈ 20 20 20 ರೂಲ್ ಏನಿದೆ ಮತ್ತೆ ಅದರ ಲೈಟ್ ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಬ್ಲೂ ಲೈಟ್ ಫಿಲ್ಟರ್ ಅನ್ನು ಹಾಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗ್ತದೆ. ಸೊ ವಾಟ್ ಐ ಸೇ ಅದೇ ಸ್ವಲ್ಪ ರೆಸ್ಟ್ ಕೊಟ್ಟು ಸ್ವಲ್ಪ ಕೆಲಸ ಮಾಡ್ತಾರೆ ಬೆಟರ್ ಅಂತ.

0: ಈ ಕಣ್ಣಿನ ಇನ್ಫೆಕ್ಷನ್ ಎಲ್ಲ ಸಾಮಾನ್ಯವಾಗಿ ಶುರು ಆಗುತ್ತೆ. ಕಣ್ಣು ಕೆಂಪಾದಾಗ ಅಥವಾ ಕಣ್ಣಲ್ಲಿ ನೀರು ಬಂದಾಗ ಸಾಕಷ್ಟು ಜನರು ಆತಂಕಕ್ಕೆ ಒಳಗಾಗ್ತಾರೆ. ಈ ಕಣ್ಣಿನ ಇನ್ಫೆಕ್ಷನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ,
1: ಕಣ್ಣು ಕೆಂಪಾಗುವಿಕೆ ಅದು ಇನ್ಫೆಕ್ಷನ್ ಆಗಿರ್ಲೂಬಹುದು ಅಥವಾ ಅಲರ್ಜಿ ಆಗಿರ್ಲೂಬಹುದು. ಅಲರ್ಜಿ ಇನ್ಫೆಕ್ಷಸ್ ಆರ್ ನಾನ್ ಇನ್ಫೆಕ್ಷಿಯಸ್. ಇನ್ಫೆಕ್ಷಸ್ ಅಂತಂದ್ರೆ ಮೇ ಬಿ ವೈರಲ್, ಬ್ಯಾಕ್ಟೀರಿಯಲ್ ಆರ್ ಎನಿ ಫಂಗಲ್. ಅದು ಅದಕ್ಕೊಂದು ಪರ್ಟಿಕ್ಯುಲರ್ ಸೋರ್ಸ್ ಇರ್ತದೆ. ಈಗ ಶೀತ ನೆಗಡಿ ಇದ್ದಾಗ ಇಂಜೆಕ್ಷನ್ ಇನ್ಫೆಕ್ಷನ್ ಆಗ್ತದೆ, ಅಥವಾ ಏನಾದರೂ ಕೋಲ್ತಾಗಿ ಕಣ್ಣಿಗೆ ಗಾಯ ಆಗಿ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಬಹುದು, ಇಲ್ಲ ಮತ್ತೆ ವೈರಲ್ ಇನ್ಫೆಕ್ಷನ್ ಆಗಿರಬಹುದು. ಸೊ ಮೂರು ಥರದ್ದು ಬರ್ತದೆ. ಅದರಲ್ಲಿ ಸಿಂಪ್ಟಮ್ಸ್ ಯೂಶಲಿ ಕಣ್ಣು ಮಂಜಾಗುವುದು, ಕಣ್ಣು ಕೆಂಪಾಗುವುದು, ಮತ್ತೆ ಬ್ಯಾಕ್ಟೀರಿಯಲ್ಲಿ ಮೋರ್ ಆಫ್ ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ, ಕಣ್ಣಲ್ಲಿ ಪುರುಕು ಬರೋದು ಅಂತ ಹೇಳ್ತಾರೆ, ತುಂಬ ವೈಟ್ ಡಿಸ್ಚಾರ್ಜ್ ಬರ್ತದೆ. ಮತ್ತೆ ಬೆಳಗ್ಗೆ ಎದ್ದಾಗ ತುಂಬ ಕಣ್ಣು ಅಂಟ್ಕೊಂಡಿರೋದು, ಕಣ್ಣು ತುಂಬ ಪೇಯ್ನ್ ಆಗುವುದು, ಚುಚ್ಚುವುದು ಎಲ್ಲ ಇರ್ತದೆ. ಸೊ ಅವೆಲ್ಲ ಇನ್ಫೆಕ್ಷನ್ ಯೂಶಲಿ ಇನ್ಫೆಕ್ಷಿಯಸ್ ಇರ್ತದೆ, ಏನಾದ್ರು ಆರ್ಗನಿಸಮ್ ಬಂದು ಇನ್ಫೆಕ್ಷನ್ ಆಗಿರ್ತದೆ. ಅಲರ್ಜಿ ಅಂತಂದ್ರೆ ಯೂಶಲಿ ಬೈಲ್ಯಾಟ್ ಇನ್ಫೆಕ್ಷನ್ ಯೂಶಲಿ ಒಂದು ಕಣ್ಣಿಗೆ ಆಗಿ ಮತ್ತೆ ಕಣ್ಣು ಇನ್ನೊಂದು ಕಣ್ಣಿಗೆ ಸ್ಪ್ರೆಡ್ ಆಗ್ತದೆ. ಬಟ್ ಅಲರ್ಜಿ ಅನ್ನೋಂಥದ್ದು ಎಟ್ ಎ ಟೈಮ್ ಒಂದೇ ಕಣ್ಣಿಗೆ ಎರಡು ಕಡೆ ಒಂದೇ ಕಡೆ ಬರ್ತದೆ. ಬೇಗ ಹೊರಗಡೆ ಹೋದವಾಗ ಪರ್ಟಿಕ್ಯುಲರ್ ಡಸ್ಟ್ ಆಗಿರ್ಬೋದು, ಧೂಳಾಗಿರ್ಬೋದು, ಇಲ್ಲ ಯಾವುದೋ ಗಿಡ ಮರ ಎಲೆಗಳದ್ದು ಯಾರೋ ಒಂದು ಪೋಲನ್ಸ್ ಅಂತ ಹೇಳ್ತೀವಿ, ಹೂವಿದ ಪೋಲನ್ಸ್, ಅದು ಕಣ್ಣಿಗೆ ಹೋದಾವಾಗೆಲ್ಲ ಅಲರ್ಜಿ ಆಗ್ತದೆ. ಸೊ ವಾಟ್ ದೇ ವಿಲ್ ಪೀಪಲ್ ಅಲರ್ಜಿ ಆಗಿದ ತಕ್ಷಣ ಕಣ್ಣು ತಿಕ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಉಜ್ಜಲಿಕ್ಕೆ ಶುರು ಮಾಡ್ತಾರೆ. ಉಜ್ಜಿದಾವಾಗ ಅದು ಟ್ರೋಮಾ ತರ ಆಗಿ ಕಣ್ಣು ಫುಲ್ ಕೆಂಪಾಗ್ತದೆ. ಅದು ಇನ್ಫೆಕ್ಷನ್ ಆಗುದಿಲ್ಲ ಅದು, ಬಟ್ ಇನ್ಫೆಕ್ಷನ್ ಆಗಿ ಟರ್ನ್ ಆಗಬಹುದು ಕಣ್ಣು ಉಜ್ಜಿಕೊಂಡ್ರೆ. ಬಟ್ ಜಸ್ಟ್ ಅಲರ್ಜಿ ಇದ್ರೆ ಆಂಟಿ ಅಲರ್ಜಿಕ್ ಟೆಸ್ಟ್ ಅಂತ ಅಲರ್ಜಿ ಕಡಿಮೆ ಮಾಡಲಿಕ್ಕೆ ಡ್ರಾಪ್ಸ್ ಕೊಡ್ಬಹುದು. ಬಟ್ ಈ ತರ ಇನ್ಫೆಕ್ಷನ್ಸ್ ಇದ್ರೆ ಅದಕ್ಕೆ ವೈರಲ್ ಆದ್ರೆ ಆಂಟಿ ವೈರಲ್, ಅದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಫಂಗಸ್ ಆಗಿದ್ರೆ ಅದಕ್ಕೆ ಆಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ಕೋಬಹುದು, ಕಣ್ಣು ಕ್ಲೀನ್ ಆಗ್ತದೆ. ಬಟ್ ಯೂಶಲಿ ಎಂತ ಮಾಡ್ತಂದ್ರೆ ಒಂದು ಆಗಿದ ತಕ್ಷಣ ಯೂಶಲಿ ಕಣ್ಣು ಕೆಂಪಾದ್ರೆ ಹೋಗಿ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಒಂದು ಅಲ್ಲಿ ಕೇಳಿ ಒಂದು ಡ್ರಾಪ್ಸ್ ಕೊಟ್ಟು ಹಾಕೊಂಡು ಬರ್ತಾರೆ. ಅದನ್ನು ಮಾಡಬಾರದು ಆಕ್ಚುಲಿ, ಬಿಕಾಸ್ ಅದು ಎಲ್ಲದಕ್ಕೂ ಒಂದೇ ಡ್ರಾಪ್ಸ್ ಆಗುದಿಲ್ಲ. ಯಾವ ಆರ್ಗನಿಸಮ್ ಇಂದಾಗಿ ಇನ್ಫೆಕ್ಷನ್ ಆಗಿದೆ ಅದಕ್ಕೇನೆ ಡ್ರಾಪ್ಸ್ ಕೊಡಬೇಕು. ಸೊ ಅದೆಲ್ಲದಕ್ಕೂ ಒಂದೇ ಆದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ ಯೂಶಲಿ ಫಾರ್ ಎಕ್ಸಾಂಪಲ್ ಫಂಗಲ್, ಅದರಿಂದ ಏನ ಇನ್ಫೆಕ್ಷನ್ ಅಲ್ಸರ್ ಆದರೆ ಕಣ್ಣಿಗೆ ಅಲ್ಸರ್ ಗಾಯ ಆದ ಹುಣ್ಣಾದರೆ ಅದಕ್ಕೆ ನೀವು ಸ್ಟೀರಾಯ್ಡ್ ಹಾಕ್ಲಿಕ್ಕಿಲ್ಲ. ಬಟ್ ಕೆಲವೊಮ್ಮೆ ಕೆಲವೊಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗಿ ಕೇಳಿದಾಗ ಅದು ಕೊಟ್ಟು ಬಿಡ್ತಾರೆ. ಹಾಕಿದಾವಾಗ ಅದು ಕಡಿಮೆ ಆಗೋದಕ್ಕಿಂತ ಉಲ್ಬಣ ಜಾಸ್ತಿ ಆಗ್ತದೆ, ಉಲ್ಬಣ ಕೊಳ್ತದೆ ತುಂಬ ಜಾಸ್ತಿ ಆಗ್ತದೆ. ಇಲ್ಲಿ ತನಕ ಅಂತಂದ್ರೆ ನಿಮಗೆ ದೃಷ್ಟಿ ಕಳ್ಕೊಳ್ಳಬಹುದು ನೀವು, ಅಲ್ಲಿ ತನಕ ಅದು ಜಾಸ್ತಿ ಆಗ್ತದೆ. ಸೊ ಬೆಟರ್ ಅಂತಂದ್ರೆ ಇನ್ನೇ ಸ್ವಲ್ಪ ಕೆಂಪಾದ್ರೂ ಏನೇ ತೊಂದರೆ ಆದ್ರೂ ಕಿರಿಕಿರಿ ಅನ್ನಿಸ್ತಾ ಇದ್ರೆ ಜಸ್ಟ್ ಒಂದು ಡಾಕ್ಟರ್ಗೆ ತೋರಿಸಿ ಪರ್ಟಿಕ್ಯುಲರ್ ಮೆಡಿಕಲ್ ತಗೊಂಡು ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಬೆಟರ್.
0: ಇನ್ನು ಸಾಮಾನ್ಯವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದಾಗ ಇಂಥ ಫುಡ್ಗಳನ್ನೆಲ್ಲ ತಿನ್ಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಈಗ ಈ ಕಣ್ಣಿನ ಆರೋಗ್ಯಕ್ಕೆ ಬಂದಾಗ ಏನಾದರೂ ತಾವು ಡಾಕ್ಟರ್ ಆಗಿ ಒಂದು ಫುಡ್ ಅನ್ನು ಸಜೆಸ್ಟ್ ಮಾಡೋದಾದ್ರೆ,
1: ಕಣ್ಣಿಗೆ ಒಂದು ವಿಟಮಿನ್ ಎ ಅಂಶ ಬೇಕಿರ್ತದೆ, ಅದು ಯೂಶಲಿ ಕ್ಯಾರೆಟ್ ಇಂದ ಸಿಗ್ತದೆ. ಅದು ಬಂದು ಕ್ವೆಶನ್ಸ್ ಕೇಳ್ತಾರೆ ಜನ, ಲೈಕ್
0: ಬಾಯ್ಲ್ಡ್ ಮಾಡಿ ತಿನ್ಬೋದಾ ಅಥವಾ ಹಸಿ
1: ತಿನ್ಬೋದಾ? ಬಟ್ ಕ್ಲೀನ್ ಮಾಡಿಕೊಳ್ಳಿ ಅಷ್ಟೇ. ಬಟ್ ಅದೇ ಕ್ಯಾರೆಟ್ ಈಗ ದೇಹಕ್ಕೆ ಎಷ್ಟು ಬೇಕು ಅದು ತಗೊಳ್ತದೆ. ಅದು ಒಂದು ಕ್ಯಾರೆಟ್ ಅಲ್ಲಿ ಸಿಗ್ತದೆ, ಟೂ ಕ್ಯಾರೆಟ್ ಅಲ್ಲಿ ಸಿಗ್ತದೆ. ನನಗಂತ ಕ್ಯಾರೆಟ್ ತಿಂದ ಚೆನ್ನಾಗ್ತಾ ಅಂತ ಹತ್ತದ ಕ್ಯಾರೆಟ್ ತಿನ್ಲಿಕ್ಕೆ ಆಗುದಿಲ್ಲ. ಸೊ ಎಷ್ಟು ಬೇಕು ಮಿತದಲ್ಲಿ ಎಷ್ಟು ಬೇಕು ಅಷ್ಟು ತಗೊಂಡು, ಹಣ್ಣು ಹಂಪಲ್ ಆಗಿರ್ಬೋದು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ನಾವು ತರಕಾರಿ ಏನಂತೇವೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ಇರ್ತದೆ, ಅದನ್ನು ತಗೊಳ್ಳೋದ್ರಿಂದ ಬಾಡಿಗೆ ಏನು ಬೇಕಿರ್ತದೆ ಅದು ಸಿಗ್ತಾ ಇರ್ತದೆ.
0: ಡಾಕ್ಟರ್, ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ನೀವು ಕಣ್ಣಿನ ವಿಭಾಗದ ವೈದ್ಯಾಧಿಕಾರಿಯಾಗಿದ್ದೀರಿ. ಈಗ ನಿಮ್ಮ ಈ ಕಣ್ಣಿನ ಚಿಕಿತ್ಸಾ ವಿಭಾಗದಲ್ಲಿ ಯಾವೆಲ್ಲ ಸೌಲಭ್ಯಗಳು ಜನರಿಗೆ ಸಿಗ್ತದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಕಣ್ಣಿನ ವಿಭಾಗದಲ್ಲಿ ಈಗ ನಾನು ಡಿಸ್ಕಸ್ ಮಾಡಿದ್ದೇವೆ, ಕಣ್ಣಿನ ದೃಶ್ಯದೋಷ ಆಗಿರಬಹುದು, ಮತ್ತೆ ಎನಿ ಟೈಮ್ ಮೈಓಪಿ, ಹೈಪರ್ಮೆಟ್ರೋಪಿ, ಪ್ರೆಸ್ಬಿಓಪಿ, ಆಲ್ ಕೈಂಡ್ ಆಫ್ ರಿಫ್ರಾಕ್ಟಿವ್ ಎರರ್ಸ್, ಮತ್ತೆ ಕಣ್ಣಿನ ಪೊರೆಯ ಚಿಕಿತ್ಸೆ ಆಗ್ತದೆ, ಇಲ್ಲಿ ಪೊರೆ ತೆಗೆಯೋದು ಮತ್ತೆ ಲೆನ್ಸ್ ಅಳವಳಿಕೆ ಎಲ್ಲ ಆಗ್ತದೆ. ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಇದ್ರೆ ಅವರಿಗೆ ಕಣ್ಣಿನ ನರ ಕೆಲವೊಮ್ಮೆ ಡ್ಯಾಮೇಜ್ ಆಗ್ತದೆ, ಡಯಾಬಿಟಿಕ್ ನೋಪತಿ ಅಂತ ಹೇಳ್ತೇವೆ, ಅದರ ಟ್ರೀಟ್ಮೆಂಟ್ ಕೂಡ ಆಗ್ತದೆ. ಮತ್ತೆ ಸ್ಕ್ರೀನಿಂಗ್ ಆಫ್ ಗ್ಲೋಕೋಮಾ, ಅಂದ್ರೆ ಗ್ಲೋಕೋಮಾ ಅನ್ನೋಂಥದ್ದು ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿ ನರ ಸವಿಯುವಂಥದ್ದು, ಅದರದ್ದು ಸ್ಕ್ರೀನಿಂಗ್ ಆಗ್ತದೆ ಇಲ್ಲಿ. ಅದನ್ನು ನಾವು ಐಓಪಿ ಮೆಷರ್ ಮಾಡಿ ಕಣ್ಣಿನ ಪ್ರೆಷರ್ ಮೆಷರ್ ಮಾಡಿ ಅದಕ್ಕೆ ಸೂಕ್ತವಾದ ಡ್ರಾಪ್ಸ್ ಕೊಟ್ಟು ಅದನ್ನು ತಡೆಗಟ್ಟಬಹುದು ನಾವು. ಜೊತೆಗೆ ಮೆಳ್ಳೆಗಣ್ಣು ಸ್ಕ್ವಿಂಟ್ ಅಂತ ಹೇಳ್ತೇವೆ, ಅದು ಯೂಶಲಿ ಗ್ಲಾಸಿಂದ ಏನಾದ್ರು ಆಗಿದ್ರೆ ಅಥವಾ ದೃಷ್ಟಿಯಿಂದ ಬಂದಿದ್ರೆ ಅದನ್ನು ಸರಿ ಮಾಡಬಹುದು. ಮತ್ತೆ ಫರ್ದರ್ ಏನಾದ್ರು ಟ್ರೀಟ್ಮೆಂಟ್ ಬೇಕಿದ್ರೆ ಅದನ್ನು ಸಹ ನಾವು ಮಾಡಿ ಕೊಡ್ಬೋದು. ಇಲ್ಲಿ ಹಾಸ್ಪಿಟ್ಲಲ್ಲಿ ರೀಸೆಂಟ್ಲಿ ಒಂದು 2 ಇಯರ್ಸ್ ನಮ್ಮ ಹೊಸ ಕಣ್ಣಿನ ಓಟಿ ಆಪರೇಷನ್ ಥಿಯೇಟರ್ ಕೂಡ ಉಂಟು, ಡೆಡಿಕೇಟೆಡ್ ಟು ಆಫ್ತಲ್ ಡಿಪಾರ್ಟ್ಮೆಂಟ್. ಅಲ್ಲಿ ನಮ್ಮ ಒಳ್ಳೆ ಸ್ಟಾಫ್ ಎಲ್ಲ ಇದ್ದಾರೆ. ಸೊ ಡೈಲಿ ವಾಟ್ ಇಸ್ ಆಗ್ತಾ ಇರ್ತದೆ. ಸೊ ಜನರಿಗೆ ಏನೇ ತೊಂದರೆ ಇದ್ರು, ಕಣ್ಣಿನ ಪೊರೆ ಸಮಸ್ಯೆ ಇದ್ರೆ ಅಥವಾ ಏನೇ ಇದ್ರು ಒಮ್ಮೆ ಬಂದು ನನ್ನ ಭೇಟಿ ಮಾಡಿ ಅದರ ಸೂಕ್ತ ಚಿಕಿತ್ಸೆಯನ್ನು ತಗೋಬೇಕು.
0: ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದಾಗ ಸಾಕಷ್ಟು ಮಂದಿ ಸೆಲ್ಫ್ ಮೆಡಿಸಿನ್ ಮಾಡ್ಕೊಳ್ತಾರೆ, ಮನೆಯಲ್ಲೇ ಮಾಡ್ಕೊಳ್ತಾರೆ, ಅದಕ್ಕೆ ನಿಮ್ಮೊಂದು ಸಲಹೆ ಏನು?
1: ಹೌದು, ಅದು ಹೇಳಿದ್ನಲ್ಲ, ಬಿಕಾಸ್ ಕಣ್ಣನ್ನ ಅದು ಡ್ಯಾಮೇಜ್ ಆದವಾಗ ಮೋಸ್ಟ್ ಆಫ್ ದಮ್ ಎಲ್ಲರೂ ಅದೇ ಹೊರಗಡೆ ಹೋಗಿ ಮೆಡಿಕಲ್ ಸ್ಟೋರ್ ಎಲ್ಲ ತಗೊಂಡ್ಬಿಡ್ತಾರೆ. ಅದು ಚಿಕ್ಕಪುಟ್ಟ ಸಮಸ್ಯೆ ಆದರೆ ಮೇ ಬಿ ಅದೆಲ್ಲ ಕ್ಯೂರ್ ಆಗ್ಬೋದೇನೋ, ಬಟ್ ಅಕಸ್ಮಾತ್ ಏನಾಗಿ ತುಂಬ ಡ್ಯಾಮೇಜ್ ಆಗಿ ಅವರು ರಾಂಗ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಣ್ಣಿನ ದೃಷ್ಟಿಯ ಹೋಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ಚಿಕ್ಕದಾಗಿರಲಿ ಅಥವಾ ದೊಡ್ಡ ಸಮಸ್ಯೆ ದೊಡ್ಡದಾಗಿರಲಿ ಒಮ್ಮೆ ಬಂದು ತೋರಿಸ್ಕೊಂಡು ಅವರು ಅದಕ್ಕೆ ಸೂಕ್ತ ಚಿಕಿತ್ಸೆ ತೊಗೊಳ್ಳೋದು ಬೆಟರ್. ಮತ್ತು ಅದನ್ನು ಒಂದು ಚಿಕ್ಕದ್ರಿಂದ ಸಮಸ್ಯೆ ದೊಡ್ಡದಾಗೋದು ಬೇಡ. ಸೊ ಏನಾದರೂ ಬೇರೆ ಡ್ರಾಪ್ಸ್ ಹಾಕಿ, ಸೊ ಚಿಕ್ಕದಿರಲಿ ಸಮಸ್ಯೆ ದೊಡ್ಡದಿರಲಿ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಡ್ರಾಪ್ಸ್ ಹಾಕೊಳ್ಳೋದು ಬೆಟರ್. ಮೆಡಿಕಲ್ಸ್ ಅಥವಾ ಔಟ್ಸೈಡ್ ಟ್ರೀಟ್ಮೆಂಟ್ ಮಾಡೋದಷ್ಟು ಸೂಕ್ತ ಅಲ್ಲ.
0: ಡಾಕ್ಟರ್, ಈಗ ಮಕ್ಕಳಲ್ಲಿ ಕಾಡುವಂತಹ ಅಂದರೆ ಲೇಜಿ ಐ ಅಂತ ಹೇಳ್ತಾರೆ, ಆ ಸಮಸ್ಯೆಗೆ ಏನು ಪರಿಹಾರ ಅಥವಾ ಹೇಗೆ ಬರ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
1: ಲೇಜಿ ಐ ಅಂದರೆ ಅವರ ಆಂಬ್ಲಿಯೋಪಿಯಾ ಅಂತಲೇ ಹೇಳ್ತೇವೆ. ಅದು ಯೂಶ್ವಲಿ ನಾನು ಹೇಳಿದಾಗಿ ಈ ಗ್ಲಾಸಸ್, ಶಾರ್ಟ್ ಸೈಡ್ನೆಸ್ ಅಥವಾ ಲಾಂಗ್ ಸೈಡ್ನೆಸ್ ಇರ್ಬೋದು, ಅವರಿಗೆ ಗ್ಲಾಸ್ ಇರ್ತದೆ. ಸೊ ಅವರಿಗೆ ಅದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿದರೆ ಅದು ಅವರ ಕಣ್ಣಿನ ನರ ಏನುಂಟು ಅದು ಚೆನ್ನಾಗಿರ್ತದೆ. ಇನ್ ಕೇಸ್ ಅವರು ಹಾಕಲಿಲ್ಲ ಅಂತಂದರೆ, ಸೊ ಅಲ್ಲಿಂದ ಈಗ ವಾಟ್ ಎವರ್ ದೇಸಿ ಅದು ನಮ್ಮ ನರ, ಕಣ್ಣಿನ ನರ ಅದನ್ನು ಸೆನ್ಸ್ ಮಾಡಿ ಬ್ರೈನಿಗೆ ಸಪ್ಲೈ ಮಾಡ್ತದೆ. ಸೊ ಗ್ಲಾಸ್ ಹಾಕಿದರೆ ಚೆನ್ನಾಗಿ ಕಾಣ್ತದೆ, ಸೊ ಬ್ರೈನಿಗೆ ಸೆನ್ಸೇಷನ್ ಹೋಗ್ತಾ ಇರ್ತದೆ. ಯಾವಾಗ ಅವರು ಹಾಕೋದಿಲ್ಲ ಗ್ಲಾಸು ಅವ್ರು ಕಡಿಮೆ ಕಾಣ್ತದೆ ಅವರಿಗೆ, ಸೊ ಬ್ಲರಿ ವಿಷನ್ ಇರ್ತದೆ, ಕ್ಲಿಯರ್ ಕಾಣಿಸೋ ಇಲ್ಲ. ಸೊ ಅದೇ ಆ ದೃಷ್ಟಿಗೇನೆ ಕಣ್ಣಿನ ನರ ಸೆಟ್ ಆಗಿ ಹೋಗ್ತದೆ, ಅದು ಬ್ರೈನ್ ಸೆಟ್ ಆಗಿ ಹೋಗ್ತದೆ, ಇಂಪಲ್ಸ್ ಪಾಸ್ ಆಗೋದಿಲ್ಲ. ಸೊ ಇಂದ ಆವಾಗ ಅದು ಒಮ್ಮೆಲೆ ಅದು ಆಂಗ್ಲೋಪಿಯಾ ಅಥವಾ ನರಕ್ಕೆ ವೀಕ್ ಆಗಿಬಿಟ್ರೆ ಕಣ್ಣು, ಮತ್ತೆ ಎಷ್ಟೇ ಗ್ಲಾಸ್ ಮಾಡಿದ್ರು ಅವರಿಗೆ ಅದು ಸ್ಪಷ್ಟ ಕಾಣಲಿಕ್ಕಿಲ್ಲ. ಸೊ ಆ ಥರ ಆಂಗ್ಲೋಪಿಯಾ ಆಗೋದಕ್ಕಿಂತ ಮುಂಚೆನೆ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆ ತಗೊಂಡು ಗ್ಲಾಸ್ ಹಾಕಿ ಕಣ್ಣಿನ ನರವನ್ನು ಸಂರಕ್ಷಿಸಿಕೊಳ್ಳೋದು ಬೆಟರ್.
0: ಡಾಕ್ಟ್ರೆ, ಗ್ಲೂಕೋಮಾ ತಪಾಸಣೆ ಯಾಕೆ ಮಾಡಬೇಕು ಮತ್ತೆ ಅದು ಯಾರಿಗೆಲ್ಲ ಬರ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದ್ರೆ?
1: ಗ್ಲೂಕೋಮಾ ಅನ್ನುವಂಥದ್ದು ಯೂಶ್ವಲಿ ಕಣ್ಣಿನ ಪ್ರೆಷರ್, ಕಣ್ಣಿನ ಒಳಗೆ ನಾನು ಪ್ರೆಷರ್ ಇರ್ತದೆ ಅದು ಜಾಸ್ತಿಯಾಗಿ, ಅದರಿಂದ ನರ ಸವಿಯುವಂಥದ್ದು. ಗ್ಲೂಕೋಮಾ ಟೆಸ್ಟ್ ನಮ್ಮಲ್ಲಿ ಸ್ಕ್ರೀನಿಂಗ್ ಆಗ್ತದೆ, ಅದಕ್ಕೆ ಯೂಶ್ವಲಿ ಅದನ್ನು ಫಸ್ಟ್ ಡ್ರಾಪ್ಸಿಂದನೇ ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ. ಅದರಿಂದ ಕಣ್ಣು ಸವಿಯಿದ್ದವಾಗ ಅದು ಇಟ್ ಇಸ್ ಕಾಲ್ಡ್ ಸೈಲೆಂಟ್ ಕಿಲ್ಲರ್ ಗ್ಲೂಕೋಮಾ. ಯಾಕೆ ಅಂತಂದರೆ ಇನಿಷಿಯಲಿ ಜಸ್ಟ್ ಬ್ಲರ್ ಆಗ್ತದೆ ಅಷ್ಟೇ, ಸೊ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆದವಾಗ ಕಂಪ್ಲೀಟ್ ಬ್ಲೈಂಡ್ನೆಸ್ ಆಗ್ಬೋದು. ಬಟ್ ಒಮ್ಮೆ ಬ್ಲೈಂಡ್ನೆಸ್ ಆದರೆ ಅದನ್ನು ಮತ್ತೆ ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ರುಟೀನ್ ಚೆಕಪ್ ಆಫ್ಟರ್ 20 ಇಯರ್ಸ್ ಆಫ್ ಏಜ್ ಆಫ್ 15 ಹೇಳಿದ್ನಲ್ಲ ಇಯರ್ಲಿ ಎಮ್ ಐ 15-20 ಇಯರ್ಸ್ ಆದಮೇಲೆ ಅವ್ರು ರುಟೀನ್ ಆಗಿ ಚೆಕಪ್ ಮಾಡಿಸ್ಕೋಬೋದು. ನಾವು ಕಣ್ಣಿನ ಪ್ರೆಷರ್ ನೋಡಿ ಜಾಸ್ತಿ ಇದ್ರೆ ಅಥವಾ ಜಾಸ್ತಿ ಇಲ್ಲ ಅಂತಂದ್ರೂ ಜಸ್ಟ್ ಒಮ್ಮೆ ನರ ಒಮ್ಮೆ ನೋಡ್ತೇವೆ, ನರ ಚೆನ್ನಾಗಿತ್ತು ಮತ್ತು ಪ್ರೆಷರ್ ನಾರ್ಮಲ್ ಉಂಟು ಅಂತಂದರೆ ಅದಕ್ಕೆ ತಪ್ಪಾದರೆ ಏನಾದರೂ ಬೇಗ ನಮಗೆ ಸಸ್ಪೇಷಿಯಸ್ ಅಂದ್ಕೊಂಡು ಗ್ಲೂಕೋಮಾ ಉಂಟು ಅಂತಂದರೆ ವಿಜುವಲ್ ಫಂಕ್ಷನ್ ಟೆಸ್ಟ್ ಅಂತ ಬರ್ತದೆ, ಎಷ್ಟು ಕಾಣ್ತದೆ ಅಂತ ಒಂದು ಟೆಸ್ಟ್ ಬರ್ತದೆ. ಮತ್ತು OCT ಆಪ್ಟಿಕಲ್ ಕೊರೆನ್ಸ್ ಟೊಮೊಗ್ರಫಿ ಅಂತ ಕಣ್ಣಿನ ನರದ ಒಂದು ಟೆಸ್ಟ್, ಅದೆರಡು ಮಾಡಿ ಅದರಲ್ಲಿ ಟೆಸ್ಟಿಂದ ಮತ್ತು ಕಣ್ಣಿನ ಪ್ರೆಷರ್ ಇದು ಮೂರನ್ನು ನಾವು ನೋಡಿ ಅದನ್ನು ಅದರಲ್ಲಿ ಸಮಸ್ಯೆ ಉಂಟಾ ಇಲ್ಲ ಅಂತ ನೋಡಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೇವೆ ಗ್ಲೂಕೋಮಾ ಇಲ್ಲ ಅಂತ. ಇಫ್ ಇದ್ದರೆ ಫಸ್ಟ್ ಇನಿಷಿಯಲ್ ನಾವು ವಿಲ್ ಸ್ಟಾರ್ಟ್ ವಿತ್ ಡ್ರಾಪ್ಸ್ ಅಂತ ಹಾಗೆ ಪ್ರೆಷರ್ ಕೊಟ್ಟು ಆ ಪ್ರೆಷರಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತೇವೆ, ಅದರಿಂದ ನರ ಸವಿಯುವುದಿಲ್ಲ. ಹಾಗೆ ಮತ್ತೆ ಅವರು ಇಯರ್ಲಿ 6 ಮಂತ್ ಒಮ್ಮೆ, ಇನ್ ಕೇಸ್ ಗ್ಲೋಕೋಮಾ ಡಯಾಗ್ನೋಸ್ ಆದರೆ ಅವರಿ 6th ಮಂತ್ ಒಮ್ಮೆ ಅವರು ಅದನ್ನು ಚೆಕ್ ಮಾಡಿಸ್ಕೊಳ್ತಾ ಇರಬೇಕಾಗ್ತದೆ. ಮಂತ್ಲಿ ಪ್ರೆಷರ್ ಚೆಕ್ ಮಾಡಿಸ್ಕೋಬೇಕು. ಬಟ್ ಅದೇ VFT ಮತ್ತು OCT ಅಂತ ಏನಂದ್ರೆ ಅದನ್ನೊಂದು 3-6 ಮಂತ್ಸ್ ಒಮ್ಮೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ ಅವರು ಅದನ್ನು.
0: ಡಾಕ್ಟ್ರೆ, ಇಷ್ಟು ಹೊತ್ತು ಕಣ್ಣಿಗೆ ಬರುವಂತಹ ಸಾಮಾನ್ಯ ಕಾಯಿಲೆಗಳಾಗಿರ್ಬೋದು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ, ಕಣ್ಣಿನ ಚಿಕಿತ್ಸಾ ವಿಭಾಗದ ಕುರಿತಾಗಿ ಹೀಗೆ ಅನೇಕ ಮಾಹಿತಿಯನ್ನು ನಮ್ಮ ಕೆಳಗರಿಗೆ ಹಂಚಿಕೊಂಡಿದ್ದೀರಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರೆ.
1: ಥ್ಯಾಂಕ್ ಯು ಸೋ ಮಚ್.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತರೆಗ್ಲ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸಿತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮನಸ್ಸಿಗೆ ತುಂಬೆಲ್ಲ.
1: ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತಿದ್ದೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡ್ಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಜಾಗದ ಮಣ್ಣನ್ನು ಪರೀಕ್ಷೆ
2: ಮಾಡ್ತಾರ ಪರೀಕ್ಷೆ
1: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
2: ಶೇಖರ ಅವು ಓಲ್ ಮಲ್ಪೇರಿಯ
1: ಅವು ನಮ್ಮ ಉಜಿರೆಡೆ ಉಂಡಿ.
3: ಅಂದ್ ನಿಕ್ಲಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಳ್ಳರ ಅಂಚಾಂಡ ನಿಕ್ಲಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬ್ಬಲೆ. ಫೋನ್ ನಂಬರ್ 97 3 4 0 8 0 8 0 8. ಫೋನ್ ನಂಬರ್ ಕೊಡೋರ 97 3 4 0 8 0 8.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
0: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
0: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ.

0: ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದಲ್ಲಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಕುರಿತು ನಾಳೆ ಸಂಜೆ 5 ಗಂಟೆಗೆ ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
1: ವಿಜಯಪುರ ಜಿಲ್ಲೆ ರಾಜ್ಯದಲ್ಲೇ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟರ್ ಅರಣ್ಯ ಪ್ರದೇಶವಿದ್ದು ರಾಷ್ಟೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ ಕೆಬಿಜೆನಲ್ ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರ್ಲ, ಸೀತಾಫಲ, ರಾಮಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿರುತ್ತದೆ. ವಿವಿಧ ರಸ್ತೆ ಬದಿ, ಸರ್ಕಾರಿ ಗೋಮಾಳ, ಸ್ಕೂಲು, ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರು ಹೊದಿಕೆ ಕೂಡ ಹೆಚ್ಚಾಗಿರುತ್ತದೆ.
0: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು 15 ಜೂನ್ ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
2: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತಾ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನು ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಆಗಲು ಕಲಿಸು ಕಲಿಸು ಗುರುವೇ ಕಲಿಸು ಕಲಿಸು ಸದ್ಗುರುವೇ ನೀ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು ಬೆವರಿಳಿಸಿ ಗಳಿಸಿದ ಒಂದು ಕಾಸು

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

ಸದಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು.

ಇದು ಸಮುದಾಯ ಬಾನುಡಿ ಕೇಂದ್ರ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನೀವು ಕೇಳ್ತಾ ಇರೋದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೆಳಗರೆ ಮಧ್ಯಾಹ್ನದ ಅಧಿಕೃತ ಪ್ರಸಾರಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಮಯ 12:04. ನಮ್ಮೆಲ್ಲ ಕೆಳಗರಿಗೂ ರೇಡಿಯೋ ನಿನಾದದ ಪರವಾಗಿ VK ಕಡಬ ಮಾಡುವ ನಮಸ್ಕಾರಗಳು.
1: ಮೊಗಚ ಐಕೋ ಪಿಯಾನೋ ಉಜ್ರೆ SDM ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋ ಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಮುಕ್ಲೆ ಗೀತ್, ಸಾಹಿತ್ಯ ಲಾಯ್ಡ್ ರೇಗೋ, ಸಂಗೀತ್ ವಿನಿಲ್ ವೇಗಸ್, ಗೈಲೆಲೆಜಾವ್ನ ಸಾತ್, ಪ್ರಜೋತ್ ಡೇಸಾ ಅನಿ ಮೇಘನಾ ಸಲ್ಡಾನಾ, ಗೀತ್ ಜೀನಿಯಂತ್ ಏ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ. ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ

0: ರೇಡಿಯೋ ನಿನಾದ ಕೇಳುವರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆ ಕಾಲದಲ್ಲಿ ಯಾವ್ದೋ ಕಾಟನ್ ಬಟ್ಟೆ ಹಾಕ್ಬೇಕು, ಮತ್ತೆ ಮೈಗೆ ಅದೇನೋ ಕ್ರೀಮು ಗೀಮು ಹಚ್ಚಬೇಕು ಅಂತ. ಆದ್ರೆ ನಮ್ಗೆ ಗದ್ದೆಗೆ ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಲಿಕ್ಕೆ ಒಂದೆರಡು ಜೊತೆ ಬಟ್ಟೆ ಇರುದು, ಮತ್ತೆ ಆ ಕ್ರೀಮ್ ಗೀಮು ಹಚ್ಕೊಳ್ಳುದು ಯಾರು?
2: ನೋಡಿ, ಈ ಬೇಸಿಗೆ ಕಾಲದಲ್ಲಿ ಬೆವರಿಕೆ ಜಾಸ್ತಿ ಆಗೋದ್ರಿಂದ ನೀವು ದಿನ ಸ್ನಾನ ಮಾಡ್ಲೇಬೇಕು. ಕಾಟನ್ ಬಟ್ಟೆ ಹಾಕದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಕಪ್ಪು ಬಣ್ಣದ ಬಟ್ಟೆನ ಅವಾಯ್ಡ್ ಮಾಡಿ. ಒಂದ್ಸಲ ಹಾಕಿದ ಬಟ್ಟೆನ ಮತ್ತೊಂದ್ಸಲ ಹಾಕುವಾಗ ತೊಳೆದು ಹಾಕೊಳ್ಳಿ, ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ತುಂಬಾ ಬೆವರೋದ್ರಿಂದ ಈ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಒಬ್ಬರು ಬಳಸಿರೋ ಬಟ್ಟೆನ ಇನ್ನೊಬ್ರು ತೊಳೆಯೋದೇ ಬಳಸಬಾರ್ದು. ಬಿಸಿಲಲ್ಲಿ ಹೊರಗಡೆ ಹೋಗೋದೇ ಆದ್ರೆ ತಲೆನ ಬಟ್ಟೆ ಅಥವಾ ಟೋಪಿಯಿಂದ ಕವರ್ ಮಾಡ್ಕೊಳ್ಳಿ. ಛತ್ರಿ ಕೂಡ ಬಳಸೋದು ಒಳ್ಳೇದು. ಈ ಸನ್ಸ್ಕ್ರೀನ್ ಅಂತ ಹಚ್ಕೋಬೇಕಂತಾನಿಲ್ಲ, ಅದಾಗದೇ ಇದ್ರೂ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ.
1: ನೀವು ಹೇಳೋದು ಸರಿ ಇದೆ, ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು, ಆದ್ರೆ ಈ ಪ್ರಾಣಿಗಳು ಎಂತ ಮಾಡುತ್ತೆ ಮೇಡಮ್? ಆ ಪ್ರಾಣಿಗಳಿಗೆ ಗೊತ್ತಾಗ್ತದ? ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು, ಇದಕ್ಕೆಲ್ಲ ನಾವ್ ಎಂತ ಮಾಡ್ಲಿಕ್ಕಾಗ್ತದೆ?
3: ಆಗತ್ತೆ ಕಣ್ರಿ, ನಿಯಮಗಳು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ತರ ಮಾಡ್ಬೇಕು. ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ, ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆಗಳಲ್ಲಿ ನೀರಿಡಬೇಕು. ಜೊತೆಗೆ ಮನೆಯಲ್ಲಿರುವ ಅಕ್ಕಿ ಗೋಧಿಗಳಂತಹ ಕಾಳುಗಳನ್ನ ಇಡಬೇಕು. ಬಿಸಿಲಲ್ಲಿ ವಿಶ್ರಾಂತಿ ಪಡೆಯೋಕೆ ಹುಲ್ಲಿನಿಂದ ಗೂಡುಗಳನ್ನ ನಿರ್ಮಿಸಿಡಬೇಕು. ಪ್ರಾಣಿಗಳಿಗೂ ಕೂಡ ನೀರು ನೆರಳನ್ನ ಒದಗಿಸಬೇಕು.
4: ನಮಸ್ತೆ ಸರ್, ನನ್ನ ಹೆಸರು ರಾಜಿ ಅಂತ. ನನ್ನೊಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಎಂತೆಂತ ಆಹಾರ ತಿಂದ್ರೆ ಒಳ್ಳೇದು ಸ್ವಲ್ಪ ಹೇಳ್ತೀರಾ ಸರ್?
5: ಇಂಥ ಪರಿಸ್ಥಿತಿಯಲ್ಲಿ ದೇಹನ ತಂಪಾಗಿಡೋದು ಬಹಳ ಮುಖ್ಯ. ಅಂತ ಟೈಮಲ್ಲಿ ಎಳೆನೀರು, ಸೌತೆಕಾಯಿ, ರಾಗಿ ಗಂಜಿ, ಎಳ್ಳು ಪಾನಕ, ಮಜ್ಜಿಗೆ, ಕಾಮಕಸ್ತೂರಿ, ಕೋಕಂ, ಕರ್ಬೂಜ ಹಣ್ಣು, ಬಾಳೆಹಣ್ಣು, ಕ್ಯಾರೆಟ್, ಕುಚಲಕ್ಕಿ, ಗಂಜಿ, ನಿಂಬೆಹಣ್ಣು, ಕಲ್ಲಂಗಡಿ ಹಣ್ಣು, ಸೊಪ್ಪು, ತರಕಾರಿಗಳನ್ನ ನಮ್ಮ ಆಹಾರದ ಭಾಗವಾಗಿ ಬಳಸುವುದು ಉತ್ತಮ. ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು.
1: ಸರಿ ಸರಿ ಸರಿ, ನನಗೊಂದು ಪ್ರಶ್ನೆ ಉಂಟು ಮೇಡಮ್. ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ್ದು ಜಾಗತಿಕ ತಾಪಮಾನ ಹೆಚ್ಚಾಗ್ತದಂತೆ, ಅದು ಹೇಗೆ?
3: ಹೌದು, ನಾವು ಮರಗಳನ್ನ ಕಡಿಯದೆ ಇರೋ ಮರಗಳನ್ನ ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟಿದ್ರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯ ನಾಶ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನ ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನ ನೆಡಬೇಕು ಹಾಗೂ ಅವುಗಳನ್ನ ಸಂರಕ್ಷಿಸಬೇಕು.
4: ಅದಾಯ್ತು ಮೇಡಮ್, ಒಪ್ಕೋತೀನಿ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತಾರಲ್ಲ, ಅದೆಂತಕ್ಕೆ?
2: ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ. ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ, ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರಾ. ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು. ಹಾಗಾಗಿ ನೀವು 15-30 ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ. ಆದ್ರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ.
6: ನಮ್ ಕಡೆ ಎಲ್ಲ ಹೀಟ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್, ಹಂಗಂದ್ರೆ ಎಂತ ಸರ್?
5: ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ. ಇಂದಿನ ಉರಿಸುವಿಕೆ ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ. ಇಂಥ ಸಮಯದಲ್ಲಿ ಮಕ್ಕಳನ್ನು ವೃದ್ಧರನ್ನು ಆರೈಕೆ ಮಾಡಬೇಕು. ಪರಿಸ್ಥಿತಿ ಕೈ ಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು. ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು.
1: ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಮೇಡಮ್ ಸಹ ಇದ್ದಾರಲ್ಲ, ಮೇಡಮ್ ಸರ್ ಎಲ್ರಿಗೆ ಸಹ ಧನ್ಯವಾದಗಳು.
0: ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್, ಸೃಷ್ಟಿ, ಹನುಮೇಶ್, ಕಾವ್ಯ, ಸವಿತಾ, ದಿನೇಶ್ ಹಾಗೆ ನಾನು ಮೇಘ. ರೇಡಿಯೋ ನಿನದ ಕೇಳುಗರಿಗೆ ಧನ್ಯವಾದಗಳು.

ನೀವು ಕೇಳ್ತಾ ಇರೋದು ಉಜಿರೆ SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಪ್ರತಿದಿನದ ಕಾರ್ಯಕ್ರಮಗಳು ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ, ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಹಾಗೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ಉಳಿದಂತೆ ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ ಮೊಬೈಲ್ ಆ್ಯಪ್ನಲ್ಲಿ ಕೂಡ ಆಲಿಸಬಹುದು ಅಥವಾ ಕಾಲೇಜಿನ ವೆಬ್ಸೈಟ್ www.sdmujire.com ಮತ್ತು ರೇಡಿಯೋ ಗಾರ್ಡನ್ನಲ್ಲಿ ಆಲಿಸಬಹುದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು, ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ June 1-15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24ರಂದು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150ನೆಯ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನ ದಿಲ್ಲಿನಲ್ಲಿ 24 May 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
0: ಬರುವ June 28 ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ June 28 ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ June 29, 30 and July 1 ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ, ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ, ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
5: ರೇಡಿಯೋ ನಿನಾದ 90.4 FM. பொறுத்து சரியாது 16:40. இத்தே கிளவே பொறுத்துடு துளு காரியக்கமா கேணுவாரு. ரேடியோ நீனாத 90.4 FM பிரதிதின காரியக்கமா காண்டே ஆஜி கண்டிருது 1 மட்ட மத்தியான 16 3 ಮುಟ್ಟ ಅಂಚನೆ ಬಯ್ಯ 5 ಇದ್ದು ರಾತ್ರಿ 1 ಮುಟ್ಟ ಎಂಟನ ಕಾರ್ಯಕ್ರಮ ಪ್ರಸಾರ. ರೇಡಿಯೋ ಮೂಲಕ 90.4 FM ಬೊಕ್ಕ ಮೊಬೈಲ್ ಆ್ಯಪ್ ಕಾರ್ಯಕ್ರಮನ ಕೇನೊಳ್ಳಿ.

0: ಆಗಿದೆ 12:41. ಇತ್ತೆ ಕೆಲವು ತುಳು ಚಿತ್ರಗೀತರನ್ನು ಕೇನುವರೆ.
1: ಜಾಗದ
2: ಮಣ್ಣನ್ನು ಪರೀಕ್ಷೆ
1: ಮಾಡ್ತಾರೆ
2: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲು ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
1: ಶೇಖರ ಅವು ಓಲ್ ಮಲ್ಪೇರಿಯ
2: ಅವು ನಮ್ಮ ಉಜಿರೆಡೆ ಉಂಡಿ.
0: ಅಂದು ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ SDM ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬ್ಬಲೆ. ಫೋನ್ ನಂಬರ್ 97 3 4 0 8 0 8 ಫೋನ್ ನಂಬರ್ ಕೊಡೋರ 97 3 4 0 8 0 8.

0: ಎಂಚ.
1: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
1: ಕೆರೆಟ್ಟು ಸುಕ್ಕೊಟ್ಟಿತ್ತಿನ ಮೀನನ್ನು ಪತ್ತದು ಕಡಲ್ಗೂ ಕೊನೆದು ಬುಡ್ಪೆ ಬಂದ ಆಸೆ ಪುಟ್ಟಾದ ಮರುಭೂಮಿಗೂ ಕೊನೆದು ಪಾಡ್ಲಿಕ್ಕೆ ಕೈಕೊರ್ಪರಿತ್ತದ ಪೊಣ್ಣಲು ಏ ತೇಟೆ ಪೊಣ್ಣನು ಮೋಕೆ ಮಂತುಣಲ ಆಲೋಂಜಿತಿನ ಕೈಕೊರಲು ಬಂಡದು ಸುರುಕ್ಕಿನಿ ಕಂಡು ಮಂತೊಲ್ಲೆ ಎನ್ನ ಲೆಕ್ಕ ನಿಖಲೇರ್ಲ ಆಯರಬಲ್ಲಿ

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
1: ಉಡಲ್ ಪಂಡ ಮನಸ್ಸು, ಈ ಮನಸ್ಸು ಮಜಲಿಡು ಕಡಲಿಡು ಸೆರಿಕುಲು ನಲ್ತಲೇಕ ದಾದನ ನಲ್ತೊಂದುಂಡು. ಎಂಕೆ ತಿರಿಯಂದೆ ಯಾನು ತಂಪು ಗಾಳಿಡು ರಾವುಂದುಲ್ಲನ ಎಂಕ ದಾದಾತಂಡೆ ಪ್ಲೀಸ್ ಉರಪನ್ಲೇ.

ಎಸ್ಕೆಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ.

ವಿ ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್, ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.
1: ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೇಡಿಯೋ ನಿನಾದ 90.4 FM. ಈಗ ಕಾರ್ಯಕ್ರಮ ಜ್ಞಾನಾಮೃತ. ನಡೆಸಿಕೊಡುವವರು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾದ ವಿದ್ವಾನ್ ಡಾಕ್ಟರ್ ಶ್ರೀಧರ ಎನ್ ಭಟ್.
1: ಈ ಲೋಕದಲ್ಲಿ ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಕಡುಬಡವರಿದ್ದಾರೆ. ಈ ಶ್ರೀಮಂತಿಕೆ ಎನ್ನುವುದು ಎಲ್ಲರಿಗೂ ಬರುತ್ತದೆ ಎಂದು ಹೇಳಲಾಗುವುದಿಲ್ಲ. ಕೆಲವರಲ್ಲಿ ಶ್ರೀಮಂತಿಕೆ ಇರ್ತದೆ, ಕೆಲವರಲ್ಲಿ ದಾರಿದ್ರ್ಯ ಎನ್ನುವುದನ್ನು ನಾವು ಕಾಣ್ತೇವೆ. ಆದರೆ ಒಟ್ಟು ಶ್ರೀಮಂತಿಕೆಯ ಪರಿಣಾಮವನ್ನು ನಾವು ನೋಡಿದರೆ, ಇವತ್ತು ತುಂಬ ಶ್ರೀಮಂತರಾಗಿದ್ದವರು ಮುಂದೊಂದು ದಿನ ಅದೇ ವ್ಯಕ್ತಿಗಳು ಅತ್ಯಂತ ದರಿದ್ರರಾಗುವಂತಹದ್ದನ್ನು ಕೂಡ ನಾವು ಕಾಣ್ತೇವೆ. ಒಂದು ಕಾಲದಲ್ಲಿ ತುಂಬ ಸಂಪತ್ತನ್ನು ಸಂಪಾದನೆ ಮಾಡಿ ಮೆರೆದಂತಹವರು ಮರು ಸಮಯದಲ್ಲಿ, ಮರು ಕ್ಷಣದಲ್ಲಿ ಅವರು ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕರಾದದ್ದನ್ನು ನಾವು ಕಾಣ್ತೇವೆ. ಆದ್ದರಿಂದ ಒಟ್ಟು ತಾತ್ಪರ್ಯ ಏನು ಅಂತಂದರೆ, ಈ ಸಂಪತ್ತು ಎನ್ನುವುದು ದೊಡ್ಡವರಿಗೇ ಬರ್ತದೆ, ವಿಪತ್ತು ಎನ್ನುವುದು ದೊಡ್ಡವರಿಗೇ ಬರ್ತದೆ ಅಂತರ್ಥ. ಆದ್ದರಿಂದ ಸಂಪತ್ತು ಮತ್ತು ವಿಪತ್ತು ಇದೆರಡೂ ದೊಡ್ಡ ಮನುಷ್ಯರಿಗೇ ಬರುವಂತಹದ್ದು. ಅದಕ್ಕೊಂದು ಉದಾಹರಣೆಯನ್ನು ನಾವು ಲೋಕದಲ್ಲಿ ನೋಡುವುದಾದರೆ, ಚಂದ್ರ 15 ದಿನಗಳ ಕಾಲ ಬೆಳೀತಾ ಬೆಳೀತಾ ಬೆಳೀತಾ ಹೋಗ್ತಾನೆ. ಅದೇ ಚಂದ್ರ ಮತ್ತೆ 15 ದಿನಗಳ ಕಾಲ ಕೃಷ್ಣ ಪಕ್ಷದಲ್ಲಿ ಕ್ಷೀಣವಾಗ್ತಾ ಕ್ಷೀಣವಾಗ್ತಾ ಬರ್ತಾನೆ. ಅಂದರೆ ವರ್ಧನ ಮತ್ತು ಕ್ಷಯತ್ವ ಇದೆರಡೂ ಕೂಡ ಇರುವಂತಹದ್ದು ಚಂದ್ರನಿಗೆ ಅಂತ. ಹಾಗೆ ನಾವು ಆಕಾಶವನ್ನು ವೀಕ್ಷಣೆ ಮಾಡಿದರೆ, ಆಕಾಶದಲ್ಲಿರುವ ನಕ್ಷತ್ರಗಳು ಚಂದ್ರನಿಗೆ ಹೋಲಿಸಿದರೆ ಅತ್ಯಂತ ಚಿಕ್ಕ ಗಾತ್ರದ ನಕ್ಷತ್ರಗಳು. ಈ ನಕ್ಷತ್ರಗಳು ಸ್ವಯಂ ಪ್ರಕಾಶವನ್ನು ಹೊಂದಿರ್ತವೆ. ಅಂತಹ ನಕ್ಷತ್ರಗಳು ದೊಡ್ಡದಾಗುವುದೂ ಇಲ್ಲ, ಅವು ಕ್ಷೀಣವಾಗುವುದೂ ಇಲ್ಲ ಚಂದ್ರನ ಹಾಗೆ. ಆದ್ದರಿಂದ ಹೇಗೆ ವರ್ಧನ ಮತ್ತು ಕ್ಷಯತ್ವ ಇದೆರಡೂ ಚಂದ್ರನಿಗೆ ಇದೆಯೋ, ಹಾಗೆ ಸಂಪತ್ತು ಮತ್ತು ವಿಪತ್ತು ಎನ್ನುವುದು ಮಹಾತ್ಮರಿಗೇ ಬರ್ತದೆ, ಶ್ರೀಮಂತರಿಗೇ ಬರ್ತದೆ ಅಂತ ಹೇಳ್ತಾನೆ. ಆದರೆ ತಾರಾಗಣಗಳು ಅದು ಯಾವತ್ತೂ ದೊಡ್ಡದಾಗುವುದೂ ಇಲ್ಲ, ಬೆಳೆಯುವುದೂ ಇಲ್ಲ, ಯಾವತ್ತೂ ಕ್ಷೀಣವಾಗುವುದೂ ಇಲ್ಲ, ಒಂದೇ ವಿಧವಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತವೆ ಅಂತ. ಜೀವನದಲ್ಲಿ ಯಾರು ಸುಖಿ ಯಾರು ದುಃಖಿ ಅಂತ ಕೇಳಿದರೆ, ಚಂದ್ರನ ಹಾಗೆ 15 ದಿನ ವೃದ್ಧಿಯನ್ನು ಹೊಂದುತ್ತಾ ಹೋದಾಗ ಸುಖ ಅಧಿಕವಾಗ್ತಾ ಬರ್ತದೆ, ಅದೇ ಮತ್ತೆ 15 ದಿವಸ ಕ್ಷೀಣನಾಗ್ತಾ ಬಂದ ಹಾಗೆ ದುಃಖ ಎನ್ನುವುದು ಬರುತ್ತೆ. ಸುಖ ಮತ್ತು ದುಃಖ ಎನ್ನುವುದು ಇದು ಅತಿಯಾದ ಸಂಪತ್ತಿರುವವರಿಗೆ, ಅತಿಯಾದ ದರಿದ್ರರಿಗೆ ಅದು ಒಂದೇ ವ್ಯಕ್ತಿಗಳಲ್ಲಿ ಬರ್ತದೆ ಅಂತ ಕಾಣ್ತದೆ ನಮಗೆ. ಆದರೆ ತಾರಾಗಣಗಳು ಹಾಗಲ್ಲ, ಅದು ಯಾವಾಗಲೂ ಕೂಡ ಒಂದೇ ತೆರನಾಗಿ ಇರ್ತದೆ. ಸಣ್ಣ ನೀರಿನ ತೊರೆಯ ಹಾಗೆ ಬೇಸಿಗೆ, ಮಳೆಗಾಲ, ಚಳಿಗಾಲ ಎಲ್ಲ ಕಾಲದಲ್ಲಿಯೂ ಒಂದೇ ತೆರನಾಗಿ ಅದು ಲೋಕಕ್ಕೆ ಉಪಕಾರವನ್ನು ಮಾಡ್ತಾ ಇರ್ತದೆ. ಆದ್ದರಿಂದಲೇ ಒಂದು ಶ್ಲೋಕ ಬಹಳ ಸೊಗಸಾಗಿ ಇದನ್ನು ತಿಳಿಸಿಕೊಡತ್ತೆ. ಸಂಪದೋ ಮಹತಾಮೇವ ಮಹತಾಮೇವ ಚಾಪದಃ ವರ್ಧತೆ ಕ್ಷೀಯತೆ ಚಂದ್ರಃ ನತು ತಾರಾಗಣ ಕ್ವಚಿತ್ ಅಂತ. ಆದ್ದರಿಂದ ನಾವು ಸುಖದಲ್ಲಿ ಹಿಗ್ಗದೆ, ದುಃಖದಲ್ಲಿ ಕುಗ್ಗದೆ ಯಾವಾಗಲೂ ಒಂದೇ ತೆರನಾಗಿ ಬದುಕಿದರೆ ನಮ್ಮ ಜೀವನ ಎನ್ನುವುದು ನಕ್ಷತ್ರಗಳ ಹಾಗೆ ಸಣ್ಣದಾದರೂ ಕೂಡ ನಿರಂತರವಾದ ಬೆಳಕಿನಿಂದ ಕೂಡಿ ಲೋಕಕ್ಕೆ ಬೆಳಕನ್ನು ನೀಡುವ ಜೀವನ ನಮ್ಮದಾಗುತ್ತದೆ. ಇಂತಹ ಜೀವನ ನಮ್ಮದಾಗಲೆಂದು ನಾವೆಲ್ಲರೂ ಹಾರೈಸೋಣ. ನಮಸ್ಕಾರ.
0: ಇದುವರೆಗೆ ಜ್ಞಾನಾಮೃತ ಕಾರ್ಯಕ್ರಮ ಕೇಳಿದಿರಿ. ನಡೆಸಿಕೊಟ್ಟವರು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಂಸ್ಕೃತ ವಿಭಾಗದ ಮುಖ್ಯಸ್ಥರಾದ ವಿದ್ವಾನ್ ಡಾಕ್ಟರ್ ಶ್ರೀಧರ ಎನ್ ಭಟ್. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.
2: ಆತ್ಮೀಯ ರೇಡಿಯೋ ನಿನಾದ ಕೇಳುಗರೆ, ನಮ್ಮೊಂದಿಗಿದ್ದಾರೆ ಸುನಿಲ್ ಕುಮಾರ್. ಮೂಲತಃ ಹಾಸನದವರು, ಬೆಳ್ತಂಗಡಿಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕಳೆದ ಒಂದೂವರೆ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರೊಂದಿಗೆ ನಾವು ದಂಡದ ಕುರಿತಾಗಿ ಮತ್ತು ನಾವು ಹೇಗೆ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಇದರ ಕುರಿತಾಗಿ ಅವರೊಂದಿಗೆ ಮಾತಾಡೋಣ. ಸರ್, ತಮಗೆ ಆತ್ಮೀಯವಾದ ಸ್ವಾಗತ.
3: ನಮಸ್ತೆ.
2: ಮೊದಲನೇದಾಗಿ ಸರ್, ಸಂಚಾರ ನಿಯಮಗಳನ್ನು ನಾವು ಹೇಗೆ ಪಾಲಿಸಬೇಕು ಅದರ ಕುರಿತಾಗಿ ಸ್ವಲ್ಪ ಮಾತಾಡ್ಬೋದಾ ಸರ್?
3: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಹೇಗೆ ಮೂಲತಃ ಶಿಕ್ಷಣ ಅವಶ್ಯಕತೆ ಇರುತ್ತೋ ಅದೇ ಥರ ಅದರ ಜೊತೆಗೆ ಟ್ರಾಫಿಕ್ಗೆ ಸಂಬಂಧಪಟ್ಟ ಹಾಗೆ ಅದರ ಶಿಕ್ಷಣವೂ ಕೂಡ ತುಂಬ ಅಗತ್ಯತೆ ಇರುತ್ತೆ. ಉದಾಹರಣೆಗೆ ಈಗ ನಾವೆಲ್ಲ ಶಾಲೆಯಲ್ಲಿ ಕಲಿಯೋದು ಒಂದು ಪಾರ್ಟ್ ಆದರೆ ಶಾಲೆಯಲ್ಲಿ ಕಲಿತದ್ದನ್ನು ಜನರ ಜೊತೆ ಹೇಗೆ ಇದು ಮಾಡಬೇಕು, ಮತ್ತು ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಅವ್ರ ಜೊತೆ ನಮ್ಮ ವರ್ತನೆ ಹೇಗಿರಬೇಕು, ಮತ್ತು ನಮಗೆ ಸೇಫ್ಟಿಗೋಸ್ಕರ ನಾವು ಯಾವ ರೀತಿ ಹೆಲ್ಮೆಟ್ ಹಾಕಿರ್ಬೋದು, ಅಥವಾ ಫೋರ್ ವೀಲರ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕೋದು ಇರ್ಬೋದು, ಅಥವಾ ಫೋರ್ ವೀಲರಲ್ಲೇ ಎಲ್ಲೋ ಬೋರ್ಡ್ ವೆಹಿಕಲ್ಗಳು ಬರ್ತವೆ ಗೂಡ್ಸ್ ಕ್ಯಾರಿಗಳು, ಅದಕ್ಕೆ ಯೂನಿಫಾರ್ಮ್ ಹಾಕಿ ಗಾಡಿ ಓಡಿಸೋದಿರ್ಬೋದು, ಇದೆಲ್ಲ ಪ್ರತಿಯೊಬ್ಬ ಡ್ರೈವರ್ನ ಒಂದು ಮೂಲಭೂತವಾಗಿರ್ತಕ್ಕಂಥ ಅಂಶಗಳು ಅಂತಲೇ ಹೇಳ್ಬೋದು.
2: ಈಗ ಸರ್, ಹೆಲ್ಮೆಟ್ ಹಾಕದೇ ಇದ್ದಾಗ ಎಷ್ಟು ದಂಡವನ್ನು ಕಟ್ಟಬೇಕಾಗುತ್ತೆ, ಹಣ ತರದೇ ಇದ್ದಾಗ ಅವರು ಕೋರ್ಟಿಗೆ ಹೋಗಬೇಕಾಗುತ್ತೆ ಅಥವಾ ಬೇರೆ ರೀತಿ ಆಗುತ್ತಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್?
3: ಇದು ತುಂಬ ಅತ್ಯುತ್ತಮ ಕ್ವಶನ್ನು. ನಾವು ರೋಡಲ್ಲಿ ನಿಂತು ವಾಹನಗಳನ್ನ ತಪಾಸಣೆ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಇವರು ನಮ್ಮನ್ನು ನೋಡಿ ಫೈನ್ ಬೀಳ್ಬೋದು ಅನ್ನೋ ಒಂದು ಭಯದಲ್ಲಿ ಹಿಂದೆ ತಿರುಗಿಸಿ ಹೋಗ್ತಾರೆ. ಅವ್ರಿಗೆ ಕಾನ್ಸಂಟ್ರೇಷನ್ ಏನು ಅಂದರೆ ನಮ್ಮಿಂದ ತಪ್ಪಿಸ್ಕೊಳ್ಳೋದು ಅಷ್ಟೇ ಆಗಿರುತ್ತೆ, ಬಟ್ ಹಿಂದೆ ಯಾವ ವೆಹಿಕಲ್ ಬರ್ತಿರ್ತವೆ, ಮುಂದೆ ಯಾವ್ದು ಬರ್ತಿರ್ದೆ, ನಾನು ಯಾವ ಕಡೆ ಹೋಗಬೇಕು, ಹೇಗೆ ಏನು, ಅದು ಯಾವುದು ಗಮನದಲ್ಲಿ ಇಟ್ಕೊಂಡು ಅವರು ಗಾಡಿ ಟರ್ನ್ ಮಾಡಲ್ಲ. ಏಕಾಏಕಿ ಅವರು ನಮ್ಮಿಂದ ತಪ್ಪಿಸ್ಕೊಳ್ಳೋ ಅಂತ ಇಂಟೆನ್ಷನಲ್ಲಿ ಗಾಡಿನ ರಿವರ್ಸ್ ತೆಗೆಯೋದಾಗಿರ್ಬೋದು ಅಥವಾ ತಿರುಗಿಸೋದಾಗಿರ್ಬೋದು ಅಥವಾ ಯು ಟರ್ನ್ ಮಾಡೋದಾಗಿರ್ಬೋದು, ಆ ಸಮಯದಲ್ಲಿ ತುಂಬ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ತುಂಬ ಉದಾಹರಣೆಗಳು ನಾವು ಪೇಪರಲ್ಲಿ ನೋಡಿರ್ಬೋದು, ಮಹಾನಗರಿ ಅಂತ ತುಂಬ ಜನಸಂಖ್ಯೆ ಅಂತ ಇರ್ತಕ್ಕಂಥ ಮಂಗಳೂರು, ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ ಇಂಥ ಜಿಲ್ಲೆಗಳಲ್ಲಿ ಇದು ಸರ್ವೇ ಸಾಮಾನ್ಯ ಆಗ್ತಾನೆ.

0: ಕೊಂಡಿನೇ ಕಳಿಸ್ಕೊತು ಅಂತ ಅಂದಾಗ, ಈಗ ಸಂಸಾರದ ಹೊಣೆನ ನೋಡೋ ನಿಭಾಯಿಸೋಂತ ಮನೆಯವ್ರ ಮೇಲೆ ತುಂಬ ಒತ್ತಡ ಬಿದ್ದು ಸಮಸ್ಯೆ ಆಗುತ್ತೆ. ಸೊ ಅಂತ ಟೈಮಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಹೇಳೋದಿಷ್ಟೇ, ಗಾಡಿ ಓಡಿಸುವಾಗ ಮಸ್ಟ್ ಅಂಡ್ ಶುಡ್ಡು ನೀವು ಹೆಲ್ಮೆಟ್ ಹಾಕಿ, ಅದ್ರ ಜೊತೆಗೆ ಕಾರ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕ್ತಾನೆ ಯಾವತ್ತು ಗಾಡಿ ಓಡಿಸ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೊಬ್ಬರು ವೆಹಿಕಲ್ ಅವ್ರಿಗೆ ತುಂಬ ಕಂಪ್ಲೇಂಟ್ ಆಗ್ತಿರುತ್ತೆ ನಿಮ್ಮ ಹತ್ರ, ಅವರು ಸೀಟ್ ಬೆಲ್ಟ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ, ಕೇಳಿದ್ರೆ ಸರ್ ಶೆಕೆ ಇದೆ ಸರ್ ಹಾಕೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು ಬೇಸಿಕ್ ರೂಲ್ಸ್. ಒಬ್ಬ ಶಿಕ್ಷಕನಿಗೆ ಹೇಗೆ ವಿದ್ಯಾರ್ಥಿಗಳನ್ನ ತಿದ್ದಿ ಅವ್ರನ್ನ ಒಳ್ಳೆ ದಾರಿಗೆ ತರುವಂಥ ಒಂದು ಕೆಲಸ ನಡೆಯುತ್ತೋ ಮಾಡ್ತಾರೋ, ಅದೇ ಥರ ಟ್ರಾಫಿಕ್ಕಲ್ಲಿ ಪೊಲೀಸ್ ಆಗಿರ್ಬೋದು, ಯಾವುದೇ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಟ್ರಾಫಿಕ್ ಅಂತ ಅಲ್ಲ, ಯಾವುದೇ ಪೊಲೀಸ್ ಅವರು ಹೇಳದನ್ನ ಫಾಲೋ ಮಾಡಿದ್ರೆ ಅದು ಸೇಫ್ಟಿ 100% ನಮಗೆ ಆಗಿರುತ್ತೆ. ಅದರಿಂದ ಬೆನಿಫಿಟ್ಟು ಯಾವುದೇ ರೀತಿ ಪೊಲೀಸ್ ಅವ್ರಿಗೆ ಇರಲ್ಲ, ಅದು ಯಾವ ವಾಹನ ಸವಾರರಿಗೇನೆ 100%. ಅದರಿಂದ ಒಳ್ಳೇದಾಗುತ್ತೆ, ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ರಕ್ಷಣೆ ಸಿಗ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ದಂಡಗಳ ಮೊತ್ತ ಹೇಗಿದೆ, ಎಷ್ಟು ಅಂತ ನಿಮಗೆ ತಿಳಿಸ್ಬೋದಾ?
0: ಖಂಡಿತ, ಮೊದಲೆಲ್ಲ ದಂಡಗಳ ಮೊತ್ತ ತುಂಬ ಕಡಿಮೆನೆ ಇತ್ತು. ಇವಾಗೆಲ್ಲ ಮಾಡಿಫೈಡ್ ಆಗಿ 2019 ತಿದ್ದುಪಡಿ ತಂದು 2019 ನಂತರ ಪ್ರತಿಯೊಂದು ಅಫೆನ್ಸ್ಗೂ ಕೂಡ, ಉದಾಹರಣೆಗೆ ವಿತೌಟ್ ಹೆಲ್ಮೆಟ್ ರೈಡಿಂಗು ವಿತ್ ಪಿಲ್ಲನ್ ರೈಡರ್ ಅಂತೇಳಿ, ಈಗ ನಮ್ಮ ಮಹಾನಗರ ಪಾಲಿಕೆಗಳಲ್ಲೆಲ್ಲ ಡಬಲ್ ಹೆಲ್ಮೆಟ್ ಕಂಪಲ್ಸರಿ ಮಾಡಿದ್ದಾರೆ, ರೈಡರ್ ಮತ್ತು ಪಿಲ್ಲನ್ ರೈಡರ್ಗೆ ಕಂಪಲ್ಸರಿ. ಬಟ್ ಕೆಲವು ಜಿಲ್ಲೆಗಳಲ್ಲಿ ರೈಡರ್ ಹಾಕೊಂಡು ಓಡಿಸಿದ್ರೆ ಸಾಕು ಅನ್ನೋದೊಂದು ಅಭಿಪ್ರಾಯ. ಬಟ್ ನನ್ನ ಪ್ರಕಾರ ಸೇಫ್ಟಿ ಪರ್ಪಸಿಂದ ಇಬ್ಬರು ಕೂಡ ಹೆಲ್ಮೆಟ್ ಹಾಕೊಂಡು ಓಡಿಸಿದ್ರೆ ಇಬ್ರಿಗೂ ಸೇಫ್ಟಿ ಅಂತ ಹೇಳ್ಬೋದು. ಈಗ ಫೈನ್ ವಿಷಯಕ್ಕೆ ಬರೋದಾದರೆ, ವಿತೌಟ್ ಹೆಲ್ಮೆಟ್ಗೆ ಈಗ ಸದ್ಯದಲ್ಲಿ ವಿತೌಟ್ ಹೆಲ್ಮೆಟ್ ಗಾಡಿ ಚಲಾಯಿಸಿದ್ರೆ 500 ರೂಪಾಯಿ ಇದೆ, ಮತ್ತು ವಿತೌಟ್ ಸೀಟ್ ಬೆಲ್ಟ್ ಕಾರ್ ಓಡಿಸಿದ್ರೆ ಅವ್ರಿಗೂ ಕೂಡ 500 ರೂಪಾಯಿ ಇದೆ, ವಿತೌಟ್ ಯೂನಿಫಾರ್ಮಲ್ಲಿ ವೆಹಿಕಲ್ನ ಓಡಿಸಿದ್ರೆ ಅವ್ರಿಗೂ 500 ರೂಪಾಯಿ ಇದೆ, ಮತ್ತು ಟ್ರಿಪಲ್ ರೈಡಿಂಗ್ ಆಗಿರ್ಬೋದು, ಟ್ರಿಪಲ್ ರೈಡಿಂಗು ಅದಕ್ಕೂ ಕೂಡ ಫಸ್ಟು 1000 ರೂಪೀಸ್ ಇತ್ತು, ಇವಾಗ 500 ಆಗಿದೆ. ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸಿ ಡ್ರೈವಿಂಗ್ ಅಂತ ಬರುತ್ತೆ, ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ವಾಹನ ಚಾಲನೆ ಮಾಡೋದು, ಆ ಥರ ಆಗಿ ಏನಾದರೂ ನಮ್ಮ ಕೈಗೆ ಸಿಕ್ಕಿ ಬಿದ್ದರೆ ಅದಕ್ಕೆ 1000 ಫೈನ್ ಇದೆ. ಈ ಥರ ಕ್ರೈಟೀರಿಯಾ ಇದೆ ಫೈನಲ್ಲಿ. ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಪಘಾತ ಆಗೋದಾಗಿರ್ಬೋದು ಅಥವಾ ಬೇರೆ ಬೇರೆ ಕ್ರೈಮ್ ಮಾಡಿ ಸಿಗಾಕೊಳ್ಳೋದಾಗಿರ್ಬೋದು, ಅದಕ್ಕೆ ಬೇರೆ ಬೇರೆ ತರದ
1: ದಂಡಗಳು. ನಾವೀಗ ಯಾವುದೋ ಒಂದು ಊರಿಗೆ ಹೋಗ್ತಿದ್ದೇವೆ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೇವೆ, ಈಗ ಹೆಚ್ಚಿನ ಸಂದರ್ಭದಲ್ಲಿ ಬೆಳ್ತಂಗಡಿ ಒಂದು ಪ್ರವಾಸೋದ್ಯಮ ಕ್ಷೇತ್ರ ಆಗಿರೋದ್ರಿಂದ ಧರ್ಮಸ್ಥಳಕ್ಕೆ ಬರೋರಾಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಕ್ಕೆ ಬರೋರಾಗಿರ್ಬೋದು, ಅವ್ರು ಬರಬೇಕಾದ್ರೆ ಯಾವ ರೀತಿಯ ದಾಖಲೆಗಳನ್ನು ಅವರು ಗಾಡಿಯಲ್ಲಿ ಕ್ಯಾರಿ ಮಾಡಬೇಕು?
0: ಇದು ಕೂಡ ಒಳ್ಳೆ ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಬ್ಬ ನಾಗರಿಕನಿಗೂ ಅದು ವೆಹಿಕಲ್ ಓಡಿಸೋರ ಹತ್ರ ಕಂಪಲ್ಸರಿ ಇರಬೇಕಾದಂಥ ದಾಖಲೆಗಳ ಬಗ್ಗೆ ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಾಡಿ ನಾವು ಓಡಿಸ್ತಾ ಇದ್ದೀವಿ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಅವನಿಗೆ DL ಇರಬೇಕು, ಒಂದು DL ಇರುತ್ತೆ, ಆ DL ಜೊತೆಗೆ ಗಾಡಿಗೆ ಸಂಬಂಧಪಟ್ಟಂಥ RC ಇರುತ್ತೆ, RCನ ಮೇಂಟೈನ್ ಮಾಡಬೇಕು, ಮತ್ತು ಅದಕ್ಕೆ ಗಾಡಿಗೆ ಇನ್ಶೂರೆನ್ಸ್ ಇರುತ್ತೆ, ಇನ್ಶೂರೆನ್ಸ್ ಎಕ್ಸ್ಪೈರಿ ಆಗಿದೆಯಾ, ರನ್ನಿಂಗಲ್ಲಿ ಇದೆಯಾ ಅದನ್ನು ನೋಡ್ಕೋಬೇಕು, ಮತ್ತು ವೆಹಿಕಲ್ಗೆ ಹೊಗೆ ಚೆಕ್ ಮಾಡುವಂಥ ಒಂದು ಇದಿದೆ, ಆ ಹೊಗೆದು ಪ್ರಮಾಣ ಎಷ್ಟಿದೆ ಅಂತೇಳಿ ನಾವು ಹೊಗೆ ತಪಾಸಣಾ ಕೇಂದ್ರದಲ್ಲಿ ಹೋಗಿ ಚೆಕ್ ಮಾಡಿಸಿ ಅದು ಆ ದಾಖಲೆಯನ್ನು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ RC, ಇನ್ಶೂರೆನ್ಸು, DL, ಹೊಗೆ ಮಾಲಿನ್ಯದ ದೃಢೀಕರಣ ಪತ್ರ ಇಷ್ಟಿದ್ರೆ ಇದು ಬೇಸಿಕ್ಕು. ಅದ್ರ ಜೊತೆಗೆ ಹೆವಿ ವೆಹಿಕಲ್ಗಳು ಬರ್ತವೆ, ಹೆವಿ ವೆಹಿಕಲ್ಗಳಿಗೆ ಎಷ್ಟು ಪ್ರಮಾಣದಲ್ಲಿ ನಾವು ಏನು ಸಾಮಗ್ರಿಗಳನ್ನ ತುಂಬಬಹುದು, ಅದಕ್ಕೆ ಪರ್ಮಿಟ್ ಇದೆಯಾ, ಹೇಗೆ ಏನು ಇದನ್ನೆಲ್ಲ ನೋಡಿಕೊಂಡು ನಾವು ಕ್ಯಾರಿ ಮಾಡಬೇಕಾಗುತ್ತೆ. ಇಷ್ಟು ಅಗತ್ಯ ದಾಖಲೆಗಳಿದ್ರೆ ಪ್ರಾಬ್ಲಮ್ ಇಲ್ಲ, ಅದು ವಿತ್ ಕಂಡೀಷನ್ ಅಲ್ಲಿ ಇರಬೇಕು, ಅದು ಅದೆಲ್ಲ ಕ್ಲಿಯರ್ ಆಗಿ
1: ಅಪ್ಡೇಟ್
0: ಆಗಿರಬೇಕು.
1: ಸರ್, ಈಗ ಸರ್ಕಾರ ಡಿಜಿ ಲಾಕರ್ ಅಂತ ಮತ್ತೆ ಎಂ ಪರಿವಾಹನ್ ಅಂತ ಒಂದಷ್ಟು ಆ್ಯಪ್ಗಳಿದೆಯಲ್ಲ ಸರ್, ಅದರಲ್ಲಿ ಕರೆಕ್ಟ್ ಆಗಿ ಆಕ್ಟಿವ್ ಸ್ಟೇಟಸ್ ಇದ್ರೆ ನೀವು ಅದನ್ನ ಅಲೋ ಮಾಡ್ತೀರಾ?
0: ಖಂಡಿತ ಮಾಡ್ಬೋದು, ಯಾಕಂದರೆ ಇದ್ರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ DG IG ಅವರು ಅನುಮತಿ ಕೊಟ್ಟಿದ್ದಾರೆ. ಯಾಕಂದರೆ ಈ ಎಲ್ಲ ಟೈಮಲ್ಲೂ ಕೂಡ ಅದನ್ನು ದಾಖಲೆಗಳನ್ನ ನಮ್ಮ ಜೊತೆಗೆ ಕೊಂಡೋಗ್ಲಿಕ್ಕೆ ಆಗಲ್ಲ, ಅದ್ರ ಬದಲು ಸಾಫ್ಟ್ ಕಾಪಿ ಅಂತ ಹೇಳಿ ಅದನ್ನು ನಾವು ಮೊಬೈಲಲ್ಲಿ ಸಂಗ್ರಹ ಮಾಡಿಟ್ಕೊಂಡು, ಉದಾಹರಣೆಗೆ ನೀವು ಹೇಳಿದ್ದಂಥ ಆ್ಯಪ್ಗಳಾಗಿರ್ಬೋದು, ಎಂ ಪರಿವಾಹನ್ನು ಮತ್ತು
1: ಡಿಜಿ ಲಾಕರು
0: ಈ ಥರದಂತಹ ಇದರಲ್ಲಿ ನಮ್ಮ ದಾಖಲೆಗಳನ್ನ ಶೇಖರಣೆ ಮಾಡಿ ಅಗತ್ಯ ದಾಖಲೆಗಳನ್ನು ಪೊಲೀಸರ ಮುಂದೆ ಹಾಜರುಪಡಿಸುವಂಥ ಸಮಯದಲ್ಲಿ ಫೋನಿಂದ ತೋರಿಸಿದ್ರು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ಅದು ಸರಿ ಇದ್ದರೆ ಆ ವ್ಯಕ್ತಿಯಿಂದ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ದಾಖಲೆಗಳನ್ನು ಸರಿಯಾಗಿ ಅವರು ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅನ್ನುವಾಗ ಆ ವ್ಯಕ್ತಿಗೆ ಯಾವುದೇ ರೀತಿ ದಂಡ ವಿಧಿಸಲ್ಲ, ಮತ್ತೆ ಅವ್ರನ್ನ ಬಿಟ್ಟು ಕಳಿಸ್ತೀವಿ.
1: ನಮ್ಮ ವಿದ್ಯಾರ್ಥಿ ಹಂತದಲ್ಲಿ ಮನೆಯಲ್ಲಿ ಹಠ ಮಾಡಿ ಗಾಡಿಯನ್ನ ತೆಗೆಸ್ಕೊಂತಾರೆ.
0: ಈಗ ಓದುವ ವಿದ್ಯಾರ್ಥಿಗಳಿಗೆ ನನ್ನ ಪ್ರಕಾರ ಬೈಕ್ನ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಸಾರಿಗೆ ಇಲಾಖೆಯವರು ಎಲ್ಲ ಕಡೆನೂ ಬಸ್ ವ್ಯವಸ್ಥೆ ಮಾಡಿದ್ದಾರೆ, ಟೈಮ್ ಟು ಟೈಮ್ ಬಸ್ ಇದೆ, ಮತ್ತೆ ಅದಕ್ಕೆ ಪಾಸ್ ವ್ಯವಸ್ಥೆನೂ ಕೂಡ ಮಾಡ್ತಿದ್ದಾರೆ, ಕಾಲೇಜ್ ಕಡೆಯಿಂದ ಪಾಸ್ ಮಾಡಿಸೋದಾಗಿರ್ಬೋದು. ಇದನ್ನೆಲ್ಲ ಮಾಡಿಸಿ ನಾವು ಬಸ್ಸಲ್ಲೇ ಓಡಾಡಿದ್ರೆ ಸೇಫ್ಟಿನೂ ಕೂಡ, ಯಾಕಂದರೆ ವೆಹಿಕಲಲ್ಲಿ ಒಂದೇ ಸಮ ಮಳೆಗಾಲದಲ್ಲಿ ಆಗಿರ್ಬೋದು, ಇದರಲ್ಲೆಲ್ಲ 4-wheeler 2-wheeler

0: ನಾವು ಓಡಿಸ್ಲಿಕ್ಕಾಗಲ್ಲ, ಹಿಂಸೆ ಆಗುತ್ತೆ, ಬಟ್ಟೆ ಹಾಳಾಗೋದಾಗಿರ್ಬೋದು ಅಥವಾ ನಮ್ಮ ಪುಸ್ತಕಗಳು ಎಲ್ಲ ಬರುವಾಗ ಮಳೆಯಲ್ಲಿ ನೆಂದು ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಒಂದು ಏನು ಗೌರ್ಮೆಂಟ್ ವೆಹಿಕಲ್ಲು ಅಂತ ಅಂದ್ಬಿಟ್ಟು ನಾವು ಅದರಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಈ ರೀತಿ ಆಗುವಂಥದ್ದನ್ನ ತಪ್ಪಿಸ್ಬೋದು. ಮತ್ತು ಆಕ್ಸಿಡೆಂಟ್ಗೂ ಕೂಡ ಒಂದು ಸಣ್ಣ ಅಲ್ಪ ವಿರಾಮ ಇಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಓನ್ ವೆಹಿಕಲ್ ಇರುತ್ತೆ. ಈಗ ಹುಡುಗರು ಅಂತ ಹೇಳಿದ್ರೆ ಅವರಿಗೆ ಒಂದು ಥ್ರಿಲ್ಲಿಂಗು, ನಾನು ಗಾಡಿನ ವೀಲ್ ಮಾಡಬೇಕು, ನಾನು ಗಾಡಿನ ತುಂಬ ಸ್ಪೀಡಲ್ಲಿ ಓಡಿಸ್ಬೇಕು, ಆ ಒಂದು ಇದರಲ್ಲಿ ಇರ್ತಾರೆ. ಸೊ ಆ ಇದರಲ್ಲಿ ಅವ್ರಿಗೆ ಬಡಿ ಗಾಡಿನ ಸ್ಪೀಡಲ್ಲಿ ಓಡಿಸ್ಬೇಕು ಅನ್ನೋದೇ ಇರುತ್ತೆ ಹೊರತು ಇದರಿಂದ ಆಗ್ತಕ್ಕಂಥ ಅನಾಹುತಗಳ್ಯಾವು, ಅದರಿಂದ ನಾನು ಯಾವ ರೀತಿ ನಾನು ಅದರಿಂದ ತೊಂದರೆನ ಅನುಭವಿಸ್ತೀನಿ ಅಂತ ಗೊತ್ತಿರಲ್ಲ. ಇವಾಗ ಹೆಲ್ಮೆಟ್ ಹಾಕ್ತಾನೆ ಹೋಗಿರ್ಬೋದು, ಯಾರು ಪೊಲೀಸ್ ಇರಲ್ಲ ಇರಲಿ ಏನಾಗಲ್ಲ ಒಂದ್ಸಲ ಅಲ್ವಾ ಅಂತೇಳಿ ಬರೋದು ಹೆಲ್ಮೆಟ್ ಇಲ್ಲದೆ, ಮತ್ತು ತುಂಬ ಅವಶ್ಯಕತೆಗೆ ಮೀರಿ ಗಾಡಿನ ಓಡಿಸೋದು, ಇದೆಲ್ಲ ಮಾಡುವಾಗ ಅಚಾನಕ್ ಆಗಿ ಅಥವಾ ಬ್ರೇಕ್ ಅಪ್ಲೈ ಆಗ್ದೇ ಇರೋದು ಅಥವಾ ಗಾಡಿ ಕಂಟ್ರೋಲ್ಗೆ ಸಿಗ್ದೇ ಬೀಳೋದಾಗಿರ್ಬೋದು ಅಥವಾ ಹೋಗಿ ಇವರು ಇನ್ನೊಬ್ಬರಿಗೆ ಡಿಕ್ಕಿ ಹೊಡೆಯೋದಾಗಿರ್ಬೋದು ಅಥವಾ ಹಿಂದೆಯಿಂದ ಬರ್ತಕ್ಕಂಥ ವೆಹಿಕಲ್ಗಳು ಇವ್ರಿಗೆ ಡಿಕ್ಕಿ ಹೊಡೆಯೋದಾಗಿರ್ಬೋದು, ಆ ಟೈಮಲ್ಲಿ ಆಗಿ ತುಂಬ ಅನಾಹುತಗಳಾಗ್ತವೆ. ನನ್ನ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಹೇಳಿ ಇವರು ಕಷ್ಟಪಟ್ಟು ಕಳಿಸೋದ್ರಿಂದ ಇವರು ಈ ರೀತಿ ಬೈಕ್ನ ಪ್ರತಿಯೊಂದು ಇದರಲ್ಲೂ ಈ ಅಡಿಕ್ಟ್ ಅಂತ ಅನ್ನೋದನ್ನ ನಾನು ಆವಾಗಲೇ ಹೇಳಿದೆ. ಅದು ವೆದರ್ ಇಟ್ ಈಸ್ ವೆಹಿಕಲ್ಗೆ ಇದಾಗಿರ್ಬೋದು ಅಥವಾ ಏನು ಮಾಡ್ಲಿಂಗ್ ಆಗಿರ್ಬೋದು ಅಥವಾ ಡ್ರಗ್ಸ್ ಆಗಿರ್ಬೋದು, ಫ್ಯಾಷನ್ ಟೋಟಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಅಡಿಕ್ಟ್ ಆಗಬಾರ್ದು. ನಮಗೆ ಏನು 25-20 ವರ್ಷ ಅನ್ನೋದು ಇದೆಯೋ ಆ 20 ವರ್ಷದವರೆಗೂ ಒಳ್ಳೆ ಎಜುಕೇಷನ್ನ ಪಡ್ಕೊಂಡು ನಮ್ಮ ಮುಂದಿನ ಜೀವನಕ್ಕೆ ಅನ್ನ ತಿನ್ನಕ್ಕೋಸ್ಕರನಾದ್ರೂ ಚೆನ್ನಾಗಿ ಓದಿ ಒಂದು ಯಾವುದಾದ್ರೂ ಒಂದು ಕೆಲಸ ತಗೊಂಡು ಅಪ್ಪ ಅಮ್ಮ ಅವರ ಉದ್ದೇಶನ ಈಡೇರಿಸಿ ಸಮಾಜದಲ್ಲಿ ಒಬ್ಬ ಭಾರತೀಯ ಪ್ರಜೆಯಾಗಿ ತನ್ನ ಒಂದು ಏನು ಭಾರ ಇರುತ್ತೆ ಭಾರತ ಮಾತೆಗೆ ಒಂದು ತೀರಿಸುವಂತ ಕೆಲಸನ ಮಾಡಬೇಕು ಅಂತ ಅನ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ.
1: ಈಗಿನ ಸಂಚಾರ ವ್ಯವಸ್ಥೆಯಲ್ಲಿ ಸರ್ ನೀವು ನೋಡಿದಾಗ ಟ್ರಾಫಿಕ್ ಅಲ್ಲಿ ತುಂಬಾ ರ್ಯಾಶ್ ಆಗಿ ಓಡಿಸುವಂತದ್ದಾಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಆಗಿರುತ್ತೆ, ಇನ್ನು 10th ಓದ್ತಿರ್ತಾರೆ, ಕೆಲವರೆಲ್ಲ 5th ಕ್ಲಾಸ್ 6th ಕ್ಲಾಸ್ಗೆ ಬೈಕ್ ಹಿಡ್ಕೊಂಡು ಸೀದಾ ಮಾರ್ಗಕ್ಕೆ ಇಳಿದು ಬಿಡ್ತಾರೆ, ಅಂತವ್ರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಸರ್?
0: ಪೋಷಕರು ಯಾವುದೇ ಕಾರಣಕ್ಕೂ ತಮ್ಮ ಮಕ್ಕಳಿಗೆ 18 ತುಂಬೋದಕ್ಕಿಂತ ಮುಂಚೆನೆ ಯಾರಿಗೂ ಕೂಡ ವೆಹಿಕಲ್ನ ಓಡಿಸ್ಲಿಕ್ಕೆ ಅನುಮತಿ ಕೊಡಬಾರ್ದು. ಅವ್ರು ಎಷ್ಟೇ ಪರಿಪೂರ್ಣ ಆಗಿದ್ರು ವೆಹಿಕಲ್ ಓಡಿಸ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರು ವೆಹಿಕಲ್ನ ಕೊಡಬಾರ್ದು. 18 ತುಂಬಿದ ನಂತರ ಅವರಿಗೆ ಪರ್ಟಿಕ್ಯುಲರ್ ಆಗಿ ಒಂದು DL ಮಾಡಿಸಿ, ಆ DL ಏನು ಇರುತ್ತೆ ಬೈಕ್ಗಾಗಿರ್ಬೋದು ಅಥವಾ ಕಾರ್ಗಾಗಿರ್ಬೋದು ಅದಕ್ಕೆ ಮಾಡಿಸಿ ಆದ್ಮೇಲೆ DL ಬಂದು ಆದ್ಮೇಲೆ ಗಾಡಿ ಓಡಿಸ್ಲಿಕ್ಕೆ ಕೊಡ್ಬೋದು. ಪೇರೆಂಟ್ಸ್ ಇಲ್ಲಿ ಏನು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ರಾಪ್ತ ವಯಸ್ಕರು, ಏನು 18 ಕೆಳಪಟ್ಟವರು ಅಂತ ಹೇಳ್ತೀವಿ ಅವ್ರನ್ನ ಅಪ್ರಾಪ್ತರು ಅಂತ ಹೇಳ್ತೀವಿ, ಅವ್ರ ಕೈಲಿ ಯಾವುದೇ ಕಾರಣಕ್ಕೂ ಗಾಡಿಯನ್ನು ಕೊಡಬಾರ್ದು. ಈ ಥರ ಕೊಟ್ಟು ಗಾಡಿ ಕೊಟ್ಟು ಆ ಗಾಡಿಯಿಂದ ಆಗ್ತಕ್ಕಂಥ ಅನಾಹುತಕ್ಕೆ ನೇರ ಹೊಣೆ ಯಾರಾಗಿರ್ತಾರೆ ಅಂದರೆ ಅಪ್ಪ ಅಮ್ಮ ಆಗಿರ್ತಾರೆ. ಈಗ ಅಪ್ಪ ಅಮ್ಮ ಅವರು ತಮ್ಮ ಹೆಸರಲ್ಲಿ ಗಾಡಿ ತಗೊಟ್ಟಿರ್ತಾರೆ, ನನ್ನ ಮಗ ಓದಲಿ ಚೆನ್ನಾಗಿ ಅವನ ನಾವು ಈ ರೀತಿ ಯಾವುದು ಫ್ಯಾಷನ್ ಮಾಡಲಿಲ್ಲ, ಈ ನನ್ನ ಮಗನಾದರೂ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಗಾಡಿ ತಗೊಟ್ಟಿರ್ತಾರೆ, ಅದು ಲೋನಲ್ಲಿ ಆಗಿರ್ಬೋದು ಅಥವಾ ಸಾಲ ಮಾಡಿ ಆದರೂ ತಗೊಟ್ಟಿರ್ತಾರೆ. ಇವರು ಅದನ್ನು ಗಾಡಿನ ಏನು ಒಳ್ಳೆಯ ಕೆಲಸಗಳು ಅಂತ ಅಂದರೆ, ಈಗ ಉದಾಹರಣೆಗೆ ತುಂಬ ದೂರ ಇರುತ್ತೆ, ಬಸ್ ವ್ಯವಸ್ಥೆ ಇರಲ್ಲ, ಅಲ್ಲಿ ಗಾಡಿನ ಅವಶ್ಯಕತೆ ತುಂಬ ಇರುತ್ತೆ. ಬಟ್ ಏನಂದರೆ ಒಂದು 18 ತುಂಬಿದ ನಂತರ ಓಡಿಸ್ಲಿ ಅನ್ನೋದು ನನ್ನ ಅಭಿಪ್ರಾಯ. ವಿತ್ ಮೂಲ ದಾಖಲೆಗಳನ್ನು ಅವರು ಮಾಡಿಸ್ಕೊಂಡು RTO ದೃಢೀಕರಿಸಿ ಬಂದಂತಹ DL ಅದನ್ನ ಮಾಡಿಸಿ ನಂತರ ಗಾಡಿನ ಓಡಿಸ್ಬೇಕು. ಯಾಕಂದ್ರೆ ಈಗಿನ ಒಂದು ಸಮಾಜದಲ್ಲಿ ನಡೀತಿರೋದು ಹೇಗೆ ಅಂತ ಹೇಳಿದ್ರೆ ತುಂಬಾ ಕೇಸಸ್ಗಳಾಗ್ತಿದ್ದಾವೆ, ಆಕ್ಸಿಡೆಂಟ್ ಆಗಿ ಸತ್ರು, ಅಪ್ರಾಪ್ತ ವಯಸ್ಕರು ಎಲ್ಲ ಒಂದು 20-25-30 ಅವರು ಹೆಲ್ಮೆಟ್ ಹಾಕಿರ್ಲಿಲ್ವಂತೆ, ಟ್ರಿಪಲ್ ರೈಡಿಂಗ್ ಮಾಡ್ಕೊಂಡು ಹೋಗ್ತಿದ್ರಂತೆ, ಈ ತರ ಎಲ್ಲ ಆಗ್ತಾ ಇದೆ. ಸೊ ಈ ಅಂತ ಅಪಘಾತಗಳನ್ನ ತಪ್ಪಿಸೋಕ್ಕೋಸ್ಕರನಾದ್ರೂ ನಾವು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸೋದಾಗಿರ್ಬೋದು, ಮತ್ತೆ ಈ ತರ ಆಕ್ಸಿಡೆಂಟ್ ಆಗಿ ಕೆಲವು ಡೆತ್ಗಳಾಗ್ತವೆ, ಆ ಡೆತ್ ಆಗುವಂತ ಟೈಮಲ್ಲಿ DLA ಇರಲ್ಲ ಅವ್ರಿಗೆ ಗಾಡಿ ಓಡಿಸಿರ್ತಾರೆ, ಆಗ ಯಾವುದೇ ರೀತಿ ಡೆತ್ಗೆ ಯಾವುದೇ ರೀತಿ ಗೌರ್ಮೆಂಟ್ ಇಂದ ಆಗಲಿ ಅಥವಾ RTO ಇಂದ ಅಥವಾ ಇನ್ಶೂರೆನ್ಸ್ ಕಂಪನಿಗಳಿಂದ ಆಗಲಿ ಯಾವುದೇ ರೀತಿ ಅವ್ರಿಗೆ ಬೆನಿಫಿಟ್ಗಳು ಸಿಗೋಲ್ಲ. ಅದಕ್ಕೋಸ್ಕರ ಮೂಲ ದಾಖಲೆಗಳನ್ನು ಹೊಂದಿ ತದನಂತರ ಅವರು ಗಾಡಿನ ಓಡಿಸ್ಬೇಕು, ಮತ್ತು ಅದರ ಜೊತೆಗೆ ಪರಿಪೂರ್ಣ ರೀತಿಯಲ್ಲಿ ತರಬೇತಿಯನ್ನು ಪಡೆದ ನಂತರ ಗಾಡಿ ಓಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಪೊಲೀಸ್ ಇಲಾಖೆಯವರು ಎಷ್ಟೇ ತಾಳ್ಮೆಯಿಂದ ಮಾತಾಡೋರು ಸಮೇತ ಸಾರ್ವಜನಿಕರು ತುಂಬ ಕೋಪ ಆಗಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಸರ್ ನಾವು ಸಾರ್ವಜನಿಕರು ನಿಮ್ಮೊಂದಿಗೆ ಹೇಗೆ ಸಹಕರಿಸಬೇಕು ಅಂತ?
0: ಇಲ್ಲಿ ಪೊಲೀಸ್ ಮತ್ತು ಸಾರ್ವಜನಿಕರ ಸಂಬಂಧ ಹೇಗಿರಬೇಕು ಅಂದರೆ ಒಂದೇ ನಾಣ್ಯದ ಎರಡು ಮುಖಗಳ ಥರ ಇರಬೇಕು. ಪೊಲೀಸ್ ಅವರು ಡ್ಯೂಟಿ ಮಾಡೋದು ಒಂದು ಸಮಾಜದ ಒಳಗಡೆ ಜನರ ಮಧ್ಯದಲ್ಲಿ ಬೆರೆತು ಜನರಿಗೋಸ್ಕರನೇ ಡ್ಯೂಟಿ ಮಾಡೋದು. ಈಗ ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಹೇಳಿದ್ರೆ ನಾವು ಜನರಿಗೋಸ್ಕರನೇ ದುಡಿಯೋದು, ಜನರ ಒಂದು ಏಳಿಗೆಗೋಸ್ಕರನೇ ದುಡಿಯೋದು. ಈಗ ಟ್ರಾಫಿಕ್ ಅಲ್ಲಿ ನಿಂತು ಡ್ಯೂಟಿ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಜನರಿಗೆ ಯಾವ್ದಾದ್ರು ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಜನರು ಓಡಾಡ್ಲಿಕ್ಕೆ ಅಥವಾ ವೆಹಿಕಲ್ ಓಡಾಡ್ಲಿಕ್ಕೆ ಯಾವ್ದಾದ್ರು ಡಿಸ್ಟರ್ಬೆನ್ಸ್ ಆಗ್ಬೋದು, ಅದನ್ನೆಲ್ಲ ನಿವಾರಣೆ ಮಾಡೋಕ್ಕೋಸ್ಕರನೇ ನಾವು ಟ್ರಾಫಿಕ್ ಅಲ್ಲಿ ನಿಂತು ಡ್ಯೂಟಿ ಮಾಡೋದು. ಅಂತ ಟೈಮಲ್ಲಿ ಕೆಲವು ಸಲ ನಾವು ನಿಂತು ಕೇಸ್ ಹಾಕುವಂತ ಪರಿಸ್ಥಿತಿ ಇರ್ತದೆ. ಕೇಸ್ ಅಂತ ಹೇಳಿದ್ರೆ ಯಾರು ಟ್ರಾಫಿಕ್ ನಿಯಮನ ಉಲ್ಲಂಘನೆ ಮಾಡಿ ಗಾಡಿ ಚಲಾವಣೆ ಮಾಡ್ತಾರೆ ಮತ್ತು ಅಗತ್ಯ ದಾಖಲೆಗಳನ್ನ ಸರಿಯಾಗಿ ಹೊಂದದೆ ಗಾಡಿಯನ್ನು ಚಲಾವಣೆ ಮಾಡ್ತಾ ಇರ್ತಾರೆ, ಯಾರು ಪಬ್ಲಿಕ್ಗೆ ತೊಂದರೆ ಕೊಟ್ಟು ಗಾಡಿನ ಓಡಿಸ್ತಾ ಇರ್ತಾರೆ ಅವಂತವ್ರ ಮೇಲೆ ಕೇಸ್ ಹಾಕುವಂತ ಒಂದು ಕಾರ್ಯ ನಡೀತಾ ಇರುತ್ತೆ. ಆ ಟೈಮಲ್ಲಿ ಏನು ಸವಾರರು ಇರ್ತಾರೋ ಅವರು ತುಂಬಾ ತಾಳ್ಮೆಯಿಂದ ವರ್ತಿಸ್ಬೇಕು, ಎಲ್ಲ ಪೊಲೀಸ್ ಅವ್ರನ್ನು ಒಂದು ಕೆಟ್ಟ ರೀತಿಯಲ್ಲಿ ನೋಡಬಾರ್ದು. ಯಾಕಂದ್ರೆ ಸಮಾಜದಲ್ಲಿ ಒಳ್ಳೇದು ಇದೆ ಕೆಟ್ಟದ್ದು ಇದೆ, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಪೊಲೀಸರು ಕೆಲಸ ಮಾಡ್ತಿರ್ತಾರೆ. ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್, ಬೇರೆ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟೊಂದು ಒತ್ತಡ ಇರಲಿಕ್ಕಿಲ್ಲ. ಆ ಒತ್ತಡದಲ್ಲಿ ಕೆಲಸ ಮಾಡುವಾಗ ಇವರು ಪಬ್ಲಿಕ್ ಪೊಲೀಸ್ ಜೊತೆ ತುಂಬಾ ಸಹನೆಯಿಂದನೇ ವರ್ತಿಸ್ಬೇಕು. ಇವರು ದಂಡ ಏನು ಅಫೆನ್ಸ್ ಆಗಿರುತ್ತೆ ಆ ಅಫೆನ್ಸ್ ಬಿಟ್ಟು ಯಾರು ಕೂಡ ಎಕ್ಸ್ಟ್ರಾ ದಂಡ ಕೇಳಲ್ಲ ಮತ್ತೆ ಎಕ್ಸ್ಟ್ರಾ ದಂಡನು ಹಾಕ್ಲಿಕ್ಕೆ ಬರಲ್ಲ. ಮತ್ತೆ ಪ್ರತಿಯೊಬ್ಬ ಪ್ರಜೆನು ಅಷ್ಟೇ, ಅವರು ಕಟ್ಟಿದ ದಂಡಕ್ಕೆ ಪ್ರತಿಯಾಗಿ ಅವರಿಂದ ರಿಸಿಪ್ಟ್ ತಗೊಂಡು ಹೋಗ್ಲೇಬೇಕು. ಮತ್ತೆ ಇವರು ಪಬ್ಲಿಕ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಸರ್, ನಾನು 100 ರೂಪಾಯಿ ಕೊಡ್ತೇನೆ ಸರ್, 200 ಕೊಡ್ತೇನೆ, ಈ ತರ ಹೇಳ್ತಾರೆ. ಈ ತರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೀವು ಏನು ತಪ್ಪು ಮಾಡಿರ್ತೀರಾ ಅದಕ್ಕೆ ಗೌರ್ಮೆಂಟ್ಗೆ ದಂಡ ಇಂತಿಷ್ಟು ದಂಡ ಅಂತ ಕಟ್ಟಿ, ಅದು ದಂಡಕ್ಕೆ ಏನು ಕಟ್ಟಿದೀವಿ ಅನ್ನೋ ಒಂದು ಕನ್ಫರ್ಮೇಶನ್ಗೆ ನೀವು ರಿಸಿಪ್ಟ್ ತಗೊಂಡು ಹೋಗ್ಬೇಕು. ಮತ್ತೆ ಕೆಲವು ವಿಡಿಯೋಗಳೆಲ್ಲ ಮಾಡ್ತಿರ್ತೀರಾ, ಕೆಲವರು ಫೇಸ್ಬುಕ್ ಲೈವ್ ಬಂದು ಮೊಬೈಲ್ ಆನ್ ಮಾಡಿ ಇಟ್ಟು ಈಗ ಪೊಲೀಸರು ನಮಗೆ ದಂಡ ಹಾಕ್ತಿದ್ದಾರೆ ಅಂತ. ಯಾವುದೇ ಒಬ್ಬ ಪೊಲೀಸು ಸಾರ್ವಜನಿಕರು ಎಕ್ಸ್ಪೆಷಲಿ ಸವಾರರು ವಾಹನ ಚಲಾವಣೆ ಮಾಡ್ತಕ್ಕಂಥ ಸಮಯದಲ್ಲಿ ಅವರು ಎಲ್ಲ ದಾಖಲೆಗಳು ಸರಿ ಇದ್ರೂ ಅಥವಾ ಹೆಲ್ಮೆಟ್ ಹಾಕಿದ್ರು ಅವ್ರ ದಾಖಲೆಗಳು ಸರಿ ಇತ್ತು ಅಂತ ಹೇಳುವಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಇದುವರೆಗೂ ಯಾರು ಫೈನ್ ಹಾಕಿದ್ದಿಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಈಗ ನಾವು ಮೂಲತಃ ಫಸ್ಟ್ ನೋಡೋದು ವಿಸಿಬಲ್ ಅಫೆನ್ಸು, ವ್ಯಕ್ತಿ ತಲೆಗೆ ಹೆಲ್ಮೆಟ್ ಹಾಕಿದನ ಇಲ್ವಾ, ಮತ್ತೆ ಸೀಟ್ ಬೆಲ್ಟ್ ಹಾಕಿದಾರ ಇಲ್ವಾ, ಇದನ್ನ ನೋಡ್ತೇವೆ. ಇದು ಇಷ್ಟು ಸರಿಯಾಗಿ ಮಾಡಿದ್ರೆ ಒಬ್ಬ ವ್ಯಕ್ತಿ ಮತ್ತೆ ಆ ಗಾಡಿನ ಚೆಕ್ ಮಾಡಿ ಅವ್ರಿಗೆ ಹಿಂಸೆ ಮಾಡ್ಲಿಕ್ಕೆ ಹೋಗಲ್ಲ. ಯಾವ ವ್ಯಕ್ತಿ ಹೆಲ್ಮೆಟ್ ಹಾಕದೆ ಗಾಡಿ ಓಡಿಸೋದು, ಮತ್ತೆ ಸೀಟ್ ಬೆಲ್ಟ್ ಇಲ್ಲದೆ ಗಾಡಿ ಓಡಿಸೋದು, ಮತ್ತೆ ಏನು ಮೂಲಭೂತ ಒಬ್ಬ ಡ್ರೈವರ್ಗೆ ಇರತಕ್ಕಂಥ ಕ್ವಾಲಿಟೀಸ್ನ ಮೀರಿ ಗಾಡಿ ಓಡಿಸೋದು, ಇನ್ನೊಬ್ಬ ಅವರು ಬಹುಶಃ ಅವರು ತುಂಬ ಯೂನಿಫಾರ್ಮ್ ಹಾಕದೆ ಗಾಡಿ ಓಡಿಸ್ತಿರ್ತಾರೆ, ಆ ಟೈಮಲ್ಲೆಲ್ಲ ನಾವು ಸಿಕ್ಕಾಗ ಅವ್ರಿಗೆ ಈ ನೀವು ಮಾಡಿದ್ದು ಈ ಥರ ಈ ಅಫೆನ್ಸ್ ಆಗಿದೆ ನಿಮ್ಮಿಂದ, ನಾವು ಇಷ್ಟು ಫೈನ್ನ ನಿಮ್ಮ ಹತ್ರ ತಗೋತಾ ಇದ್ದೀವಿ ಅಂತ ಹೇಳುವಾಗ ಅವ್ರಿಗೆ ಗಾಬರಿ ಆಗ್ತದೆ. ಒಂದೇ ಸಲ ಉದಾಹರಣೆಗೆ ರ್ಯಾಶ್ ಆ್ಯಂಡ್ ನೆಗ್ಲಿಜೆನ್ಸಿ ಡ್ರೈವಿಂಗ್ ಮಾಡ್ಕೊ ಬಂದಿರ್ತಾರೆ, ಅವ್ರಿಗೆ 1,000 ಫೈನ್ ಇರುತ್ತೆ. ಒಬ್ಬ ವ್ಯಕ್ತಿ ಎಲ್ಲರೂ ಕೂಡ ಗೌರ್ಮೆಂಟ್ ಕೆಲಸ ಕೊಡ್ಲಿಕ್ಕಾಗಲ್ಲ. ಗೌರ್ಮೆಂಟ್ ಕೆಲವರು ಗೌರ್ಮೆಂಟ್ ಕೆಲಸ ಮಾಡೋರು ಇರ್ತಾರೆ, ಇನ್ನು ಕೆಲವರು ಮನೆಯಲ್ಲಿ ಆಸ್ತಿ ಇರೋರು ಇರ್ತಾರೆ, ಇನ್ನು ಕೆಲವರು ರೈತರು ಇರ್ತಾರೆ, ಇನ್ನು ಕೆಲವರು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಇರ್ತಾರೆ. ಇನ್ನು ಈ ಇಂಥ ಕ್ಯಾಟಗರಿಯಲ್ಲಿ ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇನೆ, ದಂಡದ ಮೊತ್ತ ಕೂಡ ಅಷ್ಟೇ ಇರುತ್ತೆ. ಬಟ್ ದೊಡ್ಡವರು ತಪ್ಪು ಮಾಡಿದ್ರೆ ಅವರು ಕಟ್ಟಿ ಹೋಗ್ತಾರೆ, ಈಗ ಬಡವರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಕಟ್ಟಲಿಕ್ಕೆ ಹಣ ಇರಲ್ಲ. ಸೊ ನಾನು ಇದರಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅದು ಕಾನೂನು ಅಂತ ಅಂದ್ಮೇಲೆ ಅದು ಬಡವ ಬಲಿದ ದೀನ ದಲಿತ ಇದ್ಯಾವುದು ಇಲ್ಲ, ಎಲ್ರಿಗೂ ಒಂದೇ ಕಾನೂನು. ಆದ್ರಿಂದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಏನು ಮೂಲ ದಾಖಲೆಗಳಿರಬೇಕು, ನಾನು ಸಮಾಜಕ್ಕೆ ಒಬ್ಬ ಪ್ರಜೆಯಾಗಿ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ಫಸ್ಟ್ ಕಲ್ತ್ಕೊಂಡಿರ್ಬೇಕು. ಪಬ್ಲಿಕ್ ಜೊತೆ ವರ್ತಿಸುವಾಗ ಅನ್ನೆಸೆಸರಿ ವಿಡಿಯೋ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಮತ್ತೆ ಪೊಲೀಸಿಂದ ನಿಮ್ಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ನೀವು ಖಂಡಿತ ವಿಡಿಯೋ ಮಾಡಿ, ಮತ್ತೆ ಅದು ಯಾವ ಅಥಾರಿಟಿಗೆ ಕಳಿಸ್ಬೇಕು ಅದನ್ನು ಕಳಿಸಿ. ಈಗ ಒಬ್ಬ ಪೊಲೀಸು ನಿಯತ್ತಾಗಿ ಕೆಲಸ ಮಾಡ್ತಿರ್ತಾನೆ ಅಂದರೆ ಅದನ್ನು ನಿಯತ್ತಾಗಿ ಕೆಲಸ ಮಾಡೋದಕ್ಕೆ ಅವನಿಗೆ ಅವಕಾಶ ಕೊಡಿ. ಯಾಕಂದರೆ ಈಗ ಎಲ್ಲರ ಕಡೆಯೂ ಹೇಳ್ತಿರ್ತಾರೆ ಭ್ರಷ್ಟ ಸರ್ಕಾರ, ಭ್ರಷ್ಟ ಸಮಾಜ, ಭ್ರಷ್ಟ ಪೊಲೀಸರು ಅಂತೇಳಿ. ಸಾರ್ವಜನಿಕರು ತಮ್ಮ ಒಂದು ತಪ್ಪಿನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ 100 ತಗೊಳ್ಳಿ 200 ತಗೊಳ್ಳಿ ಅಂತ ಯಾರು ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಪೊಲೀಸು ಕೂಡ ಭ್ರಷ್ಟ ಆಗಲ್ಲ. ಸೊ ಇವರು ಮೂಲ ದಾಖಲೆಗಳಿದ್ದು ಸರಿಯಾದ ಪ್ರಮಾಣದಲ್ಲಿ ನಡ್ಕೋತಿದ್ದಾರೆ ಅಂತ ಹೇಳಿದ್ರೆ ಯಾವ ಪೊಲೀಸು ಕೂಡ ತೊಂದರೆ ಕೊಟ್ಟು ಅವ್ರ ಹತ್ರ ಹಣ ಕೊಸ್ಕೊಳ್ಳೋ ಅಂತ ಕೆಲಸ ಮಾಡಲ್ಲ. ಮತ್ತೆ ದಾಖಲೆ ಚೆಕ್ ಮಾಡುವಂತ ಟೈಮಲ್ಲಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡ್ತಿರ್ತೀವಿ, ಅವ್ರಿಗೆ ತಾಳ್ಮೆನೆ ಇರಲ್ಲ, ನಾನು ಹೋಗ್ಬೇಕು ಹಾಗೆ ಹೇಗೆ. ಮತ್ತೆ ಇನ್ಫ್ಲುಯೆನ್ಸ್ ಮಾಡೋರು ತುಂಬ ಇರ್ತಾರೆ, ಇನ್ಫ್ಲುಯೆನ್ಸ್ ಮಾಡಲಿ ಬೇಡ ಅಂತ ಹೇಳಲ್ಲ, ಬಟ್ ಈ ಇನ್ಫ್ಲುಯೆನ್ಸು ಒಂದು ಪ್ರಾಣನ ಉಳಿಸುವಂತ ಲೆವೆಲಲ್ಲಿ ಇರುತ್ತಾ ಅನ್ನೋದು ನನ್ನ ಪ್ರಶ್ನೆ. ಈಗ ಹೆಲ್ಮೆಟ್ ಹಾಕಿರಲ್ಲ ಅವರು ಯಾರಿಗೋ ತುಂಬ ಗೊತ್ತಿರೋರಿಗೆ, MLAಗೋ ಅಥವಾ ಯಾರಿಗೋ ತುಂಬ ರಾಜಕೀಯದಲ್ಲಿ ಪರಿಣಿತರಾದ ಅವ್ರಿಗೆ ಫೋನ್ ಮಾಡಿ ಹೀಗೀಗೆ ನಮ್ಮ ಹುಡುಗ ಈಗ ಮಾತಾಡಿ ಅಂತೇಳಿ ಫೋನ್ ಕೊಡ್ತಾರೆ. ಸೊ ನಾವು ಆಗ ಆಯಿತು ಅಂತ ಹೇಳಿ ಅವರು ಹೇಳಿದ್ರಲ್ಲ ಅವ್ರ ಮಾತಿಗೆ ಬೆಲೆ ಕೊಡೋಣ ಅಂತೇಳಿ ಬಿಟ್ಟು ಕಳಿಸಿದ್ರು, ಈಗ ತೊಂದರೆ ಆಗೋದು ಮುಂದೆ ಹೋಗ್ಬೇಕಾದ್ರೆ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಯಾರೋ ಬಂದ ಹಿಂದೆ ಗುದ್ದಿದ್ರು ಅಥವಾ ಇವರೇ ಮೈ ಮರೆತು ಹೋಗಿ ಇನ್ನೊಂದು ವೆಹಿಕಲ್ ಗೆ ಗುದ್ದಿದ್ದಾರೆ, ಗುದ್ದಿದಾಗ ಅದು ಪ್ರಾಬ್ಲಮ್ ಆಗೋದು ಆ ವ್ಯಕ್ತಿಗೇನೆ. ಹೆಲ್ಮೆಟ್ ಇದ್ರೆ, ಹೆಲ್ಮೆಟ್ ಇತ್ತು, ಹೆಲ್ಮೆಟ್ ಹಾಕಿದ್ರು ಅವರು ಅಂತ ಅನ್ನುವಾಗ ಹೋಗಿ ಗುದ್ದಿದ್ರು ಸ್ವಲ್ಪ ಪ್ರಮಾಣದಲ್ಲಿ ಕಾಲು ಕೈ ಮುರಿತಾಗ್ಬೋದು ಅಥವಾ ತರ್ಚಿದ ಗಾಯಗಳಾಗ್ಬೋದು, ಇಷ್ಟಾಗಿ ವ್ಯಕ್ತಿ ಬದುಕೋ ಚಾನ್ಸಸ್ ಇರುತ್ತೆ. ಬಟ್ ಆ ವ್ಯಕ್ತಿ ಹೆಲ್ಮೆಟೇ ಇಲ್ಲ ಹೋಗಿ ಗುದ್ದಿದ್ದಾನೆ ಅಂತ ಅನ್ನುವಾಗ ವ್ಯಕ್ತಿ ಸಾಯ್ತಾನೆ. ಸತ್ತಾಗ, ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಿದ್ರೆ ನಮ್ಮ ರಾಜಕೀಯ ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಥವಾ ಇನ್ನು ಮತ್ತೆ ಬೇರೆ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರೋರು ಹೇಳಿದ ಮಾತು ಒಬ್ಬ ಆ ವ್ಯಕ್ತಿನ ಉಳಿಸ್ಕೊಳಕ್ ಆಗುತ್ತಾ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ದಯವಿಟ್ಟು ಯಾರು ಇನ್ಫ್ಲುಯೆನ್ಸ್ ಮಾಡಿಸ್ಲಿಕ್ಕೆ ಹೋಗ್ಬೇಡಿ. ನೀವು ಏನು ತಪ್ಪು ಮಾಡ್ತಿರೋ ಅದಕ್ಕೆ ಪೊಲೀಸರು ದಂಡ ಕೇಳುವಾಗ ಕಟ್ಟಿ, ಅದು ಕಟ್ಟಿದಕ್ಕೆ ಹೊರತಾಗಿ ನೀವು ರಿಸಿಪ್ಟ್ ಇಸ್ಕೊಂಡು ಹೋಗಿ ಇದು ಸರಿ ಇದೆಯಾ ದಂಡ ಕಟ್ಟಿದ್ದು ಅನ್ನೋದನ್ನ ಒಮ್ಮೆ ಕುಲಂಕುಷವಾಗಿ ನೋಡಿ. ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು, ಅವ್ರಿಗೆ ಕಂಪ್ಲೇಂಟ್ ಮಾಡಿ. ಯಾವ ಒಬ್ಬ ಪೊಲೀಸು ಕೂಡ ಸುಮ್ಮನೆ ಯಾರಿಗೂ ಏಕಾಏಕಿ ದಂಡ ಹಾಕಲ್ಲ. ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ನೋಡಿ ಇದು ತಪ್ಪಾಗಿದೆ ಅಂತೇಳಿ ದಂಡ ಹಾಕ್ತಾರೆ. ಆ ಟೈಮಲ್ಲಿ ಅಗತ್ಯ ದಾಖಲೆಗಳು ಚೆಕ್ ಮಾಡುವಂಥ ಒಂದು ಸಂದರ್ಭ ಎದುರಾಗುತ್ತೆ. ಆ ಒಂದು ಸಮಯದಲ್ಲಿ ಸಾರ್ವಜನಿಕರು ಅವ್ರಿಗೆ ಕೆಲಸ ಇರ್ತವೆ, ಎಲ್ಲೋ ಹೋಗೋದಿರುತ್ತೆ ಎಮರ್ಜೆನ್ಸಿ, ಅದು ಒಂದು 5 ನಿಮಿಷ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ರೆ ನಾವು ಅವ್ರನ್ನ ಏನು ಪ್ರಾಬ್ಲಮ್ ಇದ್ರೆ ಏನು ಫೈನ್ ಹಾಕ್ಬೇಕು ಅದನ್ನು ಹಾಕಿ ಕಳಿಸ್ತೀವಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಹಾಗೇನೆ ಬಿಟ್ಟು ಕಳಿಸ್ತೀವಿ. ಬಟ್ ಆ ಒಂದು ಟೈಮಲ್ಲಿ ಪೊಲೀಸರ ಜೊತೆಗೆ ಸಮಾಧಾನದಿಂದ ವರ್ತಿಸಿದ್ರೆ ನಾವು ಮಾಡುವಂಥ ಒಂದು ಕೆಲಸಕ್ಕೆ ಒಂದು ಪುಷ್ಟಿ ಸಿಗುತ್ತೆ. ಮತ್ತು ನಮ್ಮ ಒಂದು ಒತ್ತಡದ ಕೆಲಸದಲ್ಲಿ ಮಾಡ್ತಿರ್ತೀವಿ, ಪಬ್ಲಿಕ್ ನಮ್ಮ ಜೊತೆ ಸಹಕರಿಸಿದಾಗ ನಾವು ಪಬ್ಲಿಕ್ಗೆ ಒಳ್ಳೆ ಒಂದು ಉತ್ತಮವಾದ ಕೊಡುಗೆ ನೀಡಲಿಕ್ಕೆ, ನಮ್ಮ ಒಂದು ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಸರ್, ಒಂದು ಕೊನೆ ಪ್ರಶ್ನೆ ಸರ್, ಸಾರ್ವಜನಿಕರಿಗೆ ಏನೊಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ?
0: ನಾನು ಸಾರ್ವಜನಿಕರಲ್ಲಿ ಹೇಳೋದು ಇಷ್ಟೇ, ಯಾರು ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಯಾವುದೇ ಒಂದು ಇದಾದ್ರೂ ನಿಮ್ಮ ನಿಮ್ಮಲ್ಲೇ ಜಗಳ ಮಾಡಿಕೊಂಡು ನಿಮ್ಮ ನಿಮ್ಮಲ್ಲೇ ಹೊಡೆದಾಡ್ಕೊಂಡು ಇದು ಮಾಡಬಾರ್ದು. ಏನಾದರೂ ಪ್ರಾಬ್ಲಮ್ ಆದರೆ ಈಗ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ 112 ಅಂತೇಳಿ ಒಂದು ತುರ್ತು ಕರೆ ಅಂತೇಳಿ ಮಾಡಿದ್ದಾರೆ. ಯಾರಿಗೆ ಯಾವುದೇ ಪ್ರಾಬ್ಲಮ್ ಆಗಿರ್ಬೋದು, ಉದಾಹರಣೆಗೆ ಬೆಂಕಿ ಮತ್ತು ಆರೋಗ್ಯ ಸಮಸ್ಯೆ ಆಗೋದಾಗಿರ್ಬೋದು, ಮತ್ತು ಏನೇ ಎಮರ್ಜೆನ್ಸಿ ಇದ್ರೂ ಕೂಡ 112 ಕಾಲ್ ಮಾಡಿ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿ ಹೇಳ್ಕೊಂಡಾಗ ನಿಮ್ಮ ಸಮಸ್ಯೆ ಎಲ್ಲಿರುತ್ತೋ ಯಾವ ಜಾಗದಲ್ಲಿ ಇರುತ್ತೋ ಅಲ್ಲಿಗೇ ಪೊಲೀಸ್ ಬರ್ತಾರೆ, ನಿಮ್ಮ ಪ್ರಾಬ್ಲಮ್ಗೆ ಅಲ್ಲೇ ಸೊಲ್ಯೂಷನ್ ಕೊಡ್ತಾರೆ. ಅದನ್ನು ಬಳಸ್ಕೊಳ್ಳಿ, ಮತ್ತು ಪೊಲೀಸ್ ಇಲಾಖೆ ಜೊತೆ ಉತ್ತಮವಾಗಿ ವರ್ತಿಸಿ. ಯಾರೂ ಕೂಡ ನಿಮಗೆ ಹಿಂಸೆ ಮಾಡಬೇಕು ಅನ್ನೋ ಉದ್ದೇಶ ಇರಲ್ಲ, ಯಾಕಂದರೆ ನಾವು ಪೊಲೀಸ್ ಆಗೋಕ್ಕಿಂತ ಮುಂಚೆ ನಾವು ಕೂಡ ನಿಮ್ಮ ಥರನೇ ಕಾಮನ್ ಪೀಪಲ್ ಆಗಿರ್ತೀವಿ, ಆ ನಂತರ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೀವಿ. ಸೊ ಸಾರ್ವಜನಿಕರು ಏನು ಸಮಾಜ, ನಾವು ಭಾರತದ ಪ್ರಜೆಗಳಾಗಿ ಹುಟ್ಟಿದ್ದೀವಿ, ಆ ಭಾರತದ ಪ್ರಜೆಗಳಾಗಿ ಹುಟ್ಟಿ ಭಾರತದಂಬೆಗೆ ನಮ್ಮಲ್ಲಿ ಎಷ್ಟು ಕೊಡುಗೆ ಆಗುತ್ತೋ ಅಷ್ಟನ್ನು ನೀಡಿ ನಾವು ಇಲ್ಲಿಂದ ಹೋಗಬೇಕು. ಇವರು ಕೆಟ್ಟವರು, ಇವರು ಯಾಕಪ್ಪ ಈ ಜೀವನ ಮಾಡ್ತಿದ್ದಾರೆ ಅಂತ ಅನ್ನಿಸ್ಕೊಳ್ಳೋತ್ತಾರೆ, ಜೀವನ ಮಾಡಬಾರ್ದು. ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗ್ತದೆ ಇಲ್ವೋ ಗೊತ್ತಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಯಾರಿಗೂ ಮಾಡಬಾರ್ದು. ಈ ರೀತಿ ಇದು ಮಾಡಬೇಕು. ಮತ್ತು ಗಾಡಿ ಓಡಿಸುವಾಗ ನಾನು ಮೊದಲೇ ಎಲ್ಲ ಹೇಳಿದೆ, ಡಿ ಎಲ್ ಮಾಡಿಸ್ಕೊಂಡು ಗಾಡಿ ಓಡಿಸ್ಕೊಳ್ಳಿ ಎಲ್ಲ. ಪ್ರತಿಯೊಬ್ಬರೂ ಡಿ ಎಲ್ ಮಾಡಿ ಆನಂತರ ಗಾಡಿ ಓಡಿಸಿ. ಯಾರು ಅಪ್ತಾಪ್ತ ವಯಸ್ಕರು ಗಾಡಿ ಓಡಿಸ್ಬೇಡಿ. ಯಾರು ಅಪ್ತಾಪ್ತ ವಯಸ್ಕರು ಯಾವುದೋ ಒಂದು ಆಸೆಗೆ ಬಲಿಬಿದ್ದು ತಮ್ಮ ಜೀವನ ಕಳ್ಕೊಬೇಡಿ. ನಿಮ್ಮ ನಂಬಿ ನಿಮ್ಮ ಕುಟುಂಬ ನಿಮ್ಮ ಮೇಲೆ ನಿಂತಿರುತ್ತೆ, ಅವ್ರಿಗೆ ನೀವು ಆಧಾರ ಸ್ತಂಭ. ನೀವು ಆಧಾರ ಸ್ತಂಭನೇ ಕಳಚಿ ಬಿದ್ದಾಗ ಕುಟುಂಬ ಅಲ್ಲೋಲ ಕಲ್ಲಲಾಗ ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಯಾರು ಕೂಡ ಏನು ಈ ಅಮಲು ಪದಾರ್ಥಗಳಿಂದ ಸ್ವಲ್ಪ ದೂರ ಇರಿ. ಎಜುಕೇಷನ್ಗೆ ತುಂಬ ಒತ್ತು ನೀಡಿ. ವಿದ್ಯೆ ಅಂತಕ್ಕಂಥದ್ದು ಒಂದು ಒಂದು ನಮ್ಮ ಒಂದು ಏನು ಸರ್ವತೋಮುಖ ಬೆಳವಣಿಗೆಗೆ ವಿದ್ಯೆ ಅನ್ನೋದು ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ವಿದ್ಯೆ ಕಲಿತವನು ಎಲ್ಲಾದ್ರೂ ಜೀವನ ಮಾಡಲಿಕ್ಕೆ ಒಂದು ಆಧಾರ, ಅದು ಅನ್ನ ಹುಟ್ಟಿಸ್ಕೊಂಡು ತಿನ್ನಲಿಕ್ಕೆ. ಯಾರು ಕೂಡ ಬೇರೆ ಬೇರೆ ಆಸೆಗಳಿಗೆ ಬಲಿಯಾಗಬೇಡಿ. ಆಸೆಗಳಿಗೆ ಆಮಿಷಗಳಿಗೆ ತಮ್ಮನ್ನು ತಾವು, ದುಶ್ಚಟಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ತಮ್ಮ ಜೀವನ ಅಮೂಲ್ಯವಾದ ಜೀವನ ಹಾಳು ಮಾಡ್ಕೋಬೇಡಿ. ತಂದೆ ತಾಯಿಗಳು ಕಷ್ಟಪಟ್ಟು ನಿಮ್ಮನ್ನು ಒಂದು ಈ ಸ್ಥಾನಕ್ಕೆ ತಂದಿರ್ತಾರೆ, ಅಥವಾ ಓದಲಿಕ್ಕೆ ಕಳಿಸೋದಾಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು. ಇಷ್ಟು ವರ್ಷ ಕಷ್ಟಪಟ್ಟು ಅವರು ಹೊಟ್ಟೆಗೆ ಊಟ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೆ ನೀನು ಊಟ ಮಾಡಿದೀಯಾ ಇಲ್ವಾ ಅಂತ ಎಲ್ಲ ಕೇಳಿ ಇದು ಮಾಡ್ತಾರೆ. ಸ್ಕೂಲ್ಗೆ ಹೋಗುವಾಗ ಬಾಕ್ಸ್ ಹಾಕಿ ಕೊಟ್ಟು ಕಳಿಸ್ತಾರೆ ಅನ್ನ, ಅವರು ಊಟ ಮಾಡಿರ್ತಾರೆ ಇಲ್ವೋ ಗೊತ್ತಿರಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ನಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡೋದಾಗಿರ್ಬೋದು, ವಿದ್ಯೆ ಕಲಿಯುವಂಥ ಒಂದು ಸಂದರ್ಭದಲ್ಲಿ ಶಿಕ್ಷಕರಿಗೆ ಗೌರವ ಕೊಡೋದಾಗಿರ್ಬೋದು, ಅಥವಾ ಪಬ್ಲಿಕಲ್ಲಿ ಜನರ ಜೊತೆ ವರ್ತಿಸುವಾಗ ಒಳ್ಳೆ ಕೆಲಸಗಳನ್ನ ಮಾಡೋದಾಗಿರ್ಬೋದು ಮಾಡಬೇಕು. ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಎಲ್ಲರೂ ನೋಡ್ತಾ ಇರ್ತಾರೆ, ಕೆಲವರು ವಿಡಿಯೋ ಮಾಡ್ತಿರ್ತಾರೆ, ಕೆಲವರು ಫೋಟೋ ತೆಗಿತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಮಾನವೀಯತೆ ಮೆರಿಬೇಕು. ಆಕ್ಸಿಡೆಂಟ್ ಆಗಿದೆ, ನಾನು ಮುಟ್ಟಿದ್ರೆ ಎಲ್ಲಿ ನನ್ನ ತಲೆ ಮೇಲೆ ಬರುತ್ತೋ ಅದ್ಯಾವುದು, ಎಲ್ಲ ಬಿಡಬೇಕು. ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿರ್ತದೆ ಅಂತ ಹೇಳಿದ್ರೆ ಅವನ ಜೀವ ತುಂಬಾ ಕ್ರಿಟಿಕಲ್ ಅಂತ ಒಂದು ಪರಿಸ್ಥಿತಿ ಇರುತ್ತೆ. ಆ ಟೈಮಲ್ಲಿ ಅವನಿಗೆ ಫಸ್ಟ್ ಏಡ್ ಅವಶ್ಯಕತೆ ಇರುತ್ತೆ. ಸೊ ಏನು ಪ್ರಥಮ ಚಿಕಿತ್ಸೆ ಅಂತ ಕರೀತಾರಲ್ಲ, ಅದನ್ನ ಇಲ್ಲೇ ಹತ್ತಿರದಲ್ಲಿರತಕ್ಕಂಥ ಹಾಸ್ಪಿಟ್ಲ್ಗೆ ಸಾಕ್ಸೋದಾಗಿರ್ಬೋದು, ಅದನ್ನೆಲ್ಲ ಮಾಡಬೇಕು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಮತ್ತೆ ವೆಹಿಕಲ್ ಓಡಿಸುವಾಗ ಜಾಗರೂಕತೆಯಿಂದ ಓಡಿಸ್ಬೇಕು, ತುಂಬಾ ಅತಿ ವೇಗದಲ್ಲಿ ಓಡಿಸ್ಬಾರ್ದು. ಎಷ್ಟು ಎಂಥ ಎಮರ್ಜೆನ್ಸಿ ಇದ್ರೂ ಕೂಡ ತುಂಬಾ ನಿಧಾನಗತಿಯಲ್ಲಿ ವಾಹನ ಓಡಿಸ್ಕೊಂಡು ಸೇಫ್ಟಿಯನ್ನು ಮೇಂಟೈನ್ ಮಾಡ್ತಾ, ಮತ್ತೆ ರಸ್ತೆ ಸುರಕ್ಷತೆ ಬಗ್ಗೆ ಏನಿದೆ, ಮತ್ತೆ ಟ್ರಾಫಿಕ್ ಸಿಗ್ನಲ್ಗಳಾಗಿರ್ಬೋದು, ರಸ್ತೆ ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಎಲ್ಲ ಸಿಗ್ನಲ್ಗಳಿರ್ತವೆ, ಅದನ್ನು ಸಿಗ್ನಲ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಸಿಟಿಯಲ್ಲಿ 30 ಕಿಲೋಮೀಟರ್ ಸ್ಪೀಡ್ ಇರುತ್ತೆ, ಶಾಲಾ ವಠಾರದಲ್ಲಿ 10 ಕಿಲೋಮೀಟರ್ ಅದು 20 ಕಿಲೋಮೀಟರ್ ಸ್ಪೀಡ್ ಇರುತ್ತೆ. ಅದೇ ಸ್ಪೀಡಲ್ಲಿ ನಾವು ಗಾಡಿನ ಓಡಿಸಿ ಹೋಗ್ಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ನಡ್ಕೋಬೇಕು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ತುಂಬಾ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ನಮ್ಮ ಸಮಾಜ ಇನ್ನೂ ಸಮೇತ ತುಂಬಾ ಉತ್ತಮ ರೀತಿಯಲ್ಲಿ ಹೋಗಲಿ ಅಂತ ನಾವು ಸಮೇತ ಆಶಿಸ್ತೇವೆ ಸರ್. ಇಂದಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ರೇಡಿಯೋನಿನಾದ ಕೇಳುಗರಿಗೆ ಸಂಚಾರಿ ನಿಯಮಗಳ ಕುರಿತಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್, ತುಂಬಾ ಧನ್ಯವಾದಗಳು ಸರ್.
0: ನನ್ನನ್ನು ಇಲ್ಲಿ ಕರೆಸಿ ಇಷ್ಟೊತ್ತು ಮಾತಾಡಿಸಿದ್ದಕ್ಕೆ ನಾನು ನಿಮಗೆ ಕೃತಜ್ಞತೆ ಹೇಳಬೇಕು. ತುಂಬಾ ಧನ್ಯವಾದಗಳು.

0: ರೇಡಿಯೋ ನಿನಾದ 90.4 ಎಫ್ಎಂ.
1: ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ನಿಮ್ಮ ವಾಹನಕ್ಕೆ ಇರುವ ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಏನ್ ರಮೇಶ್ ಅಣ್ಣ, ಗಿಡ ನೆಡ್ತೀರಾ? ಏನ್ ಸ್ಪೆಷಲ್?
1: ಇದ್ರಲ್ಲಿ ಸ್ಪೆಷಲ್ ಏನ್ ಬಂತು ಸುರೇಶ್ ಅಣ್ಣ, ಭೂಮಿ ಉಷ್ಣ ಏರ್ತಾ ಇದೆ, ಸೆಕೆ ತಡೆಯೋಕ್ಕಾಗಲ್ಲ, ಮುಂದೆ ಹೋಗ್ತಾ ಹೋಗ್ತಾ ನೀರಿಗೂ ಕಷ್ಟ ಪಡಬೇಕು. ಇದೆಲ್ಲ ಸಮಸ್ಯೆಗೆ ಗಿಡ ಮರ ನೆಟ್ಟು ಬೆಳೆಸೋದೇ ಒಂದು ಪರಿಹಾರ ನೋಡು.
0: ಓ ನಿಜ ನಿಜ ಕಣಣ್ಣ, ಕಾಡಿದ್ರೆ ನಾಡು, ಹಸಿರಿದ್ರೆ ಉಸಿರು ಅನ್ನೋದು ಸತ್ಯ ಅಲ್ವಾ? ನಾನು ನಮ್ಮ ಹಿತ್ತಲಲ್ಲಿ ಇವತ್ತೇ ಒಂದು ಗಿಡ ನೆಡ್ತೀನಿ.
2: ಎಲ್ಲರೂ ಗಿಡ ನೆಡುವ ಮೂಲಕ ಹಸಿರು ಬೆಳೆಸೋಣ, ನಾವು ಉಳಿಯೋಣ, ಸಮೃದ್ಧ ಭಾರತವನ್ನು ಹಿಂದೆ ಕಟ್ಟೋಣ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ, ಒಂದು ಯುಗಳ ಗೀತೆ, ಅದರ ಪ್ರೇಮ ರಾಗ ಮಧುರಮಯ.

0: ಇದು ರೇಡಿಯೋ ನಿನಾದ 90.4 FM. ಕನ್ನಡ ಪ್ರಸಾರದಲ್ಲಿ ಈಗ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ಮಂಗಳೂರಿನ ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ನ ವಿದ್ಯಾರ್ಥಿಗಳು.
1: ಹಾಯ್, ಹಲೋ, ನಮಸ್ತೆ. ನಾನಿಮ್ ಪ್ರೀತಿಯ ವೈಷ್ಣವಿ ಪುತ್ತೂರು. ಪ್ರಿಯವಂತ ಕ್ರಿಯೇಟಿವ್ ಸೆಂಟರ್ ಅರ್ಪಿಸುವ ವಾಸ್ತವ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಲೈಫ್ ಅನ್ನೋದು ಡಿಫ್ರೆಂಟ್ ಅಲ್ಲಿ ಡಿಪೆಂಡ್ ಆಗಿದೆ. ಈಗೊಂದು ನೋಡಿದ್ರೆ ನಾಳೆಯೊಂದು ನೋಡ್ತಾ ಇದ್ದೇವೆ. ಒಟ್ಟಲ್ಲಿ ವಾಸ್ತವದಲ್ಲಿ ವೆರಿಫಿಕೇಶನ್ ವ್ಯವಸ್ಥೆಗಳೇ ಕಾಣ್ತಾ ಇದ್ದೇವೆ. ನಮ್ಮ ಮಾತು, ನಂಬಿಕೆ, ವ್ಯವಹಾರ ಇವೆಲ್ಲವೂ ಇವತ್ತು ಈಸಿ ಆಗಿರಲ್ಲ. ನಂಬಿಕೆ ಅಂತ ಹೇಳಿದಾಗ ನನ್ನ ನೆನಪಾಯ್ತು, ಇವತ್ತು ನಂಬಿಕೆ ಯಾರ ಮೇಲೆ ಇಡೋದು ಎನ್ನುವುದು ತುಂಬಾ ಯೋಚಿಸಬೇಕಾಗಿರೋ ವಿಷಯ ಆಗಿರುತ್ತೆ. ಯಾಕಂದ್ರೆ ಆ ಅರ್ಹತೆ ಯಾರಲ್ಲಿರುತ್ತೆ, ಅನರ್ಹರು ಹೆಂಗಿರ್ತಾರೆ ಎನ್ನುವುದೇ ಗೊಂದಲದ ಗೂಡಾಗಿದೆ. ಇದ್ರ ಬಗ್ಗೆ ನನ್ನ ಫ್ರೆಂಡ್ ಸಾನ್ವಿ ಏನ್ ಹೇಳ್ತಾಳೆ ಕೇಳೋಣ.
2: ಹಾಯ್, ನಾನು ನಿಮ್ಮ ಪ್ರೀತಿಯ ಸಾನ್ವಿ ಎಸ್ ಪುತ್ತೂರು. ನಮ್ಮ ಜೀವನದಲ್ಲಿ ಸಂಬಂಧಗಳು ತುಂಬಾ ಮುಖ್ಯ. ಅದು ರಕ್ತ ಸಂಬಂಧ ಆಗಿರ್ಲಿ, ಸ್ನೇಹಿತರೆ ಆಗಿರ್ಲಿ, ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದರೆ ನಮ್ಮ ಲೈಫ್ಗೆ ಅರ್ಥನೇ ಇರಲ್ಲ ಅಲ್ವಾ? ಎಸ್, ನಮ್ಮ ಸಂಬಂಧ ಕೊನೆವರೆಗೂ ಚೆನ್ನಾಗಿರಬೇಕು ಅಂತಂದರೆ ಅಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಗಟ್ಟಿಯಾಗಿದ್ರೆ ಯಾರಿಗೂ ನಮ್ಮ ಒಳ್ಳೆ ಸಂಬಂಧವನ್ನು ಹಾಳು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ಎಷ್ಟೋ ಸಂಬಂಧಗಳು ಹಾಳಾಗಿದ್ದು ಯಾಕಂದರೆ ಅಲ್ಲಿ ನಂಬಿಕೆಗೆ ಪೆಟ್ಟು ಬಿದ್ದಾಗ. ನಂಬಿಕೆಯನ್ನು ಗಳಿಸೋದು ತುಂಬ ಕಷ್ಟ, ಕಳ್ಕೊಳ್ಳೋದು ತುಂಬ ಸುಲಭ. ಈಗ ಒಂದು ಪೇಪರನ್ನು ಹರಿತೀವಿ, ಅದನ್ನು ಮತ್ತೆ ಒಂದು ಮಾಡೋಕ್ಕಾಗಲ್ಲ, ಗಮ್ ಹಾಕಿ ಅಂಟಿಸ್ಬಹುದಲ್ಲ ಅಂತ ನೀವು ಕೇಳಬಹುದು. ಅಂಟಿಸ್ಬಹುದು, ಆದರೆ ಮೊದಲಿನಷ್ಟು ಆಕಾರ ಹೊಳಪು ಬರಲ್ಲ. ಮೇಲೋಟಕ್ಕಂದಾಗಿರುತ್ತಷ್ಟೇ, ನಮ್ಮ ಸಂಬಂಧದಲ್ಲೂ ಅಷ್ಟೇ. ಕೆಲವು ಸಂಬಂಧಗಳು ಅನಿವಾರ್ಯ ಆಗಿರುತ್ತೆ, ಆದರೆ ಅಲ್ಲಿ ನಂಬಿಕೆ ಗಟ್ಟಿಯಾಗಿರಲ್ಲ. ಏನೋ ಇರಲೇಬೇಕಲ್ವಾ ಎನ್ನುವ ಅನಿವಾರ್ಯತೆಗೆ ನಾವಲ್ಲಿ ಇರ್ತೀವಿ, ಗಮ್ ಹಾಕಿ ಅಡ್ಡಿಸಿದ ಪೇಪರ್ ಹಾಗೆ. ಈ ಜಗತ್ತಲ್ಲಿ ಅತ್ಯಂತ ಬೆಲೆ ಕಟ್ಟಲಾಗದ ಪದವಿ ಅಥವಾ ಪ್ರಶಸ್ತಿ ಅಂತ ಹೇಳಿದರೆ ಅದು ನಂಬಿಕೆನ ಗಳಿಸೋದು. ಯಾಕಂದರೆ ನಂಬಿಕೆನ ಯಾರ ಮೇಲೂ ಬೇಗ ಇಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನಂಬಿಕೆಗೆ ಅರ್ಹನಾಗಿದ್ದಾನೆ ಅಥವಾ ಅರ್ಹಳಾಗಿದ್ದಾಳೆ ಅಂತಿದ್ರೆ ಅವರು ಈ ಪ್ರಪಂಚದ ಶ್ರೇಷ್ಠ ವ್ಯಕ್ತಿಗಳಾಗಿರ್ತಾರೆ, ಅದು ದೇವರನ್ನ ಮೀರಿಸುವಷ್ಟು. ಇಲ್ಲಿಯವರೆಗೂ ಆ ಸ್ಥಾನದಲ್ಲಿ ನಾವು ನಮ್ಮ ಅಪ್ಪ ಅಮ್ಮನನ್ನ ಮಾತ್ರ ನೋಡಿರ್ತೀವಿ. ಅದು ಬಿಟ್ಟರೆ ಇನ್ ಕೆಲವರ ಲೈಫಲ್ಲಿ ಆ ಸ್ಥಾನದಲ್ಲಿ ಬೇರೆ ಯಾರೋ ಇರಲಬಹುದು. ಒಟ್ಟಿನಲ್ಲಿ ನಂಬಿಕೆನ ಸಂಪಾದಿಸಿ ಕೊನೆವರೆಗೂ ಉಳಿಸ್ಕೊಂಡವರೇ ಈ ಭೂಮಿಯ ಮೇಲೆ ಇರುವ ಶ್ರೇಷ್ಠ ಹಾಗೂ ಸತ್ತ ಮೇಲೂ ಬದುಕ್ತಾ ಇರುವ ವ್ಯಕ್ತಿಗಳಾಗಿರ್ತಾರೆ. ಆದರೆ ಈಗ ಆ ನಂಬಿಕೆ ಎನ್ನುವ ಅಮೂಲ್ಯ ಸಂಪತ್ತಿನ ಕೊರತೆ ಇದೆ. ಯಾರನ್ನ ನಂಬುವುದು, ಯಾರನ್ನ ಬಿಡುವುದು ಎನ್ನುವ ಗೊಂದಲದಲ್ಲಿ ಜೀವನ ಕಳೆದೋಗುತ್ತೆ. ಇವತ್ತು ನಮ್ಮ ಜೊತೆ ಚೆನ್ನಾಗಿದ್ದವರು ನಾಳೆ ನಮ್ಮ ಮುಖ ನೋಡಿ ನೋಡದ ಹಾಗೆ ಹೋಗ್ತಾರೆ. ಇವತ್ತು ಒಂದು ಮಾತಾಡಿದವರು ನಾಳೆ ಇನ್ನೊಂದು ಮಾತಾಡ್ತಾರೆ. ಹಿಂದೆಲ್ಲ ಒಂದು ಮಾತೇ ದಾಖಲೆ ಆಗಿತ್ತು, ಆ ಮಾತನ್ನು ಉಳಿಸೋದಕ್ಕೆ ಸಾಹಸವನ್ನೇ ಮಾಡ್ತಾ ಇದ್ರು. ಆದ್ರೆ ಈಗ ಆಡಿದ ಮಾತಿಗೆ ಸಾಕ್ಷಿ ಇದೆಯಾ ಎಂದು ಕೇಳೋ ಪರಿಸ್ಥಿತಿಯಲ್ಲಿದ್ದೀವಿ. ಹಾಗೆ ಸಾಲ ವ್ಯವಹಾರಗಳು ಹಿಂದೆ ಬರೀ ಮಾತಲ್ಲಿ ನಡೀತಾ ಇತ್ತು, ಆದರೆ ಈಗ ಎಷ್ಟು ದಾಖಲೆ ಕೊಟ್ಟು ಸಾಕಾಗಲ್ಲ. ಹೀಗೆ ನಮ್ಮಲ್ಲಿ ನಂಬಿಕೆನೇ ಕುಗ್ಗಿ ಹೋಗ್ತಾ ಇದ್ರೆ ನಮ್ಮ ಸಂಬಂಧಗಳು ಕುಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೇನೆ, ಯಾರು ನಮ್ಮನ್ನ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಹಾಗಂತ ನಮ್ಮನ್ನ ನಂಬೋ ಹಾಗೆ ಮಾಡೋಕ್ಕೂ ಆಗಲ್ಲ. ಆದರೆ ಯಾರು ನಮ್ಮನ್ನ ನಂಬ್ತಿದ್ದಾರೆ, ನಮ್ಮನ್ನ ಯಾರು ಇಷ್ಟಪಡ್ತಿದ್ದಾರೆ, ಅವರ ನಂಬಿಕೆನ ಕೊನೆವರೆಗೂ ಉಳಿಸೋ ಪ್ರಯತ್ನ ಮಾಡಲೇಬೇಕು. ನಮ್ಮನ್ನು ನಂಬಿರೋರನ್ನ ಯಾವತ್ತು ಕೈ ಬಿಡಬಾರ್ದು. ಯಾಕಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೆ ಅರ್ಥನೇ ಬರಲ್ಲ ಅಲ್ವಾ?
1: ವಾಸ್ತವದ ಒಂದು ಅದ್ಭುತವಾದ ಚಿತ್ರಣವನ್ನ ಸಾನ್ವಿ ಹೇಳಿದ್ಲು. ಜೀವನ ನಿಂತಿರೋದೇ ನಂಬಿಕೆಯಲ್ಲಿ, ಹಾಗಾಗಿ ನಂಬಿಕೆ ಇರ್ಲಿ, ಆದ್ರೆ ಅತಿಯಾದ ನಂಬಿಕೆ ಬೇಡ. ನಮ್ಮನ್ನ ನಾವು ಎಷ್ಟು ನಂಬ್ತೇವೋ ಎನ್ನುವುದ್ರಲ್ಲಿ ನಮ್ ಭವಿಷ್ಯ ನಿಂತಿರುತ್ತೆ. ಒಂದೊಳ್ಳೆ ವಿಷಯನ ಮಾತಾಡಿದಕ್ಕೆ ಸಾನ್ವಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಗೆ ನಂಬಿಕೆ ಬಗ್ಗೆ ನೋಡಿ ಆಯ್ತು. ಸಾನ್ವಿ ಅಂತೂ ಅದ್ಭುತವಾಗಿ ಮಾತಾಡಿದ್ದು. ಈಗ ವಾಸ್ತವದಲ್ಲಿ ಹುಡುಗರಿಗೆ ಫ್ರೀಡಂ ಜಾಸ್ತಿ ಇದೆಯಾ? ಹುಡುಗಿಯರು ಕೆಲಸ ಮಾಡೋ ಹಿಂದೆ ಏನೆಲ್ಲ ರೀಸನ್ ಇರುತ್ತೆ? ಅಕ್ಕ ಪಕ್ಕ ಇರೋ ಮಂದಿಯದು ಹಾಗಲ್ಲ ಹೀಗೆ, ಅವ್ರು ಸರಿಲ್ಲ ಇವ್ರು ಸರಿಲ್ಲ ಅಂತ ತುಂಬ್ತಾ ಇರ್ತಾರೆ. ಏನಿದೆಲ್ಲ ಇದ್ರ ಬಗ್ಗೆ ಧ್ರುವಿ ಏನ್ ಹೇಳ್ತಾಳೆ ಕೇಳೋಣ.
3: ಹಾಯ್, ನಾ ನಿಮ್ಮ ಪ್ರೀತಿಯ ಧ್ರುವಿ. ಇವತ್ತು ಕಷ್ಟ ಎನ್ನುವುದು ಎಲ್ಲರಿಗೂ ಸರ್ವೇ ಸಾಮಾನ್ಯ. ಅದು ಹುಡುಗಿ ಇರಲಿ ಹುಡುಗನೇ ಆಗಿರಲಿ, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದಿದ್ದೆ. ದುಡ್ಡಿದ್ದವನಿಗೆ ದುಡ್ಡನ್ನು ಹೇಗೆ ಇಟ್ಕೊಳ್ಳೋದು ಎನ್ನುವ ಚಿಂತೆ ಆದರೆ, ದುಡ್ಡಿಲ್ದಿರೋನಿಗೆ ದುಡ್ಡನ್ನು ಹೇಗೆ ಪಡೆಯೋದು ಎನ್ನುವ ಚಿಂತೆ ಇರುತ್ತೆ. ಹೀಗೆ ಹೇಳ್ತಾ ಹೋದರೆ ತುಂಬ ಇದೆ. ಈಗ ಕಷ್ಟ, ಚಿಂತೆ, ಸಮಸ್ಯೆ ಇದ್ರ ಬಗ್ಗೆನೇ ಮಾತಾಡ್ತಾ ಹೋದರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಹೇಗೆ ಹೊರಗೆ ಬರೋದು ಅಂತ ಯೋಚನೆ ಮಾಡಬೇಕು. ಆಗ ಒಂದು ಹೊಸ ಅಧ್ಯಾಯ ತೆರೆಯುತ್ತೆ ಅಲ್ವಾ? ಇವತ್ತು ಒಂದು ಹುಡುಗಿ ಹೊರಗಡೆ ಕೆಲಸಕ್ಕೆ ಹೋಗ್ತಾಳೆ ಅಂತಂದ್ರೆ ಅದಕ್ಕೆ ಕಾರಣಗಳು ಇರುತ್ತೆ.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
5: ಜಾಗದ ಮಣ್ಣನ್ನು ಪರೀಕ್ಷೆ
6: ಮಾಡ್ತಾರು ಮಣ್ಣು ನೇರ ಪರೀಕ್ಷೆ ಅನ್ಬೇರೆ
5: ಅಂದ ವೆಂಕಪ್ಪಣ್ಣ. ನಮ್ಮ ಜಾಗದ ಕೆಲ ದಿಕ್ಕದ ಮಣ್ಣನ್ನು ಪರೀಕ್ಷೆಗೆ ಕೊರಡು. ಅಕಲ್ ಐನು ತೂದು ನಮಕ್ ಸರಿಯಾಯಿನ ಪರಿಹಾರ ಬಂದ್ಪೇರು.
6: ಶೇಖರ ಅವು ಓಲ್ ಮಲ್ಪೇರಿಯ
5: ಅವು ನಮ್ಮ ಉಜಿರೆಡೆ ಉಂಡಿ.
7: ಅಂದ್ ನಿಟ್ಟಿನ ಜಾಗದ ಮಣ್ಣು ಪರೀಕ್ಷೆ ಮಲ್ಪಡುಂದುಲ್ಲರ ಅಂಚಾಂಡ ನಿಟ್ಟಿನ ಪುದರ್ ಗ್ರಾಮ ಸರ್ವೆ ನಂಬರ್ ಅಂಚನೆ ಮಣ್ಣದ ಮಾದರಿ ದೊಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮಣ್ಣು ಪರೀಕ್ಷಾ ಕೇಂದ್ರ ಗೊಬಲೆ. ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಬೆಳ್ತಂಗಡಿಯ ಜನತೆ, ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
2: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ 4 ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. ಎಸ್ಐಪಿ, ಪಿಪಿಎಫ್ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
2: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 rule. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
2: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟ್ರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗಳು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
2: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

ಈ ಕಾರ್ಯಕ್ರಮ ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ISEA ಅಭಿಯಾನದ ಅಡಿಯಲ್ಲಿ ಪ್ರಸಾರವಾಯಿತು.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
1: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನನಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಇದು ರೇಡಿಯೋ ನಿನಾದ 90.4 FM. ಈಗ ಸಂಹಿತಾ ಎಸ್ ಮೈಸೂರೆ ಇವರು ಹಾಡಿರುವ ಸುಗಮ ಸಂಗೀತ ಗೀತೆಗಳನ್ನ ಕೇಳೋಣ.
1: ರಚನೆ ಲಕ್ಷ್ಮೀನಾರಾಯಣ ಭಟ್ ಎನ್ ಎಸ್, ಸಂಗೀತ ರಾಜು ಅನಂತ ಸ್ವಾಮಿ, ರಾಗ ಚಾರುಕೇಶಿ.

ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು ಕಲಿಸು.

ಕಲಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು ಕಲಿಸು.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇಲ್ಲಿನ ಜನಸಮುದಾಯದ ಭಾಷೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗುತ್ತಿವೆ. ಇದು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯು ಸಮಾಜಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಒಂದು ಅಮೂಲ್ಯವಾದ ಸಾಮುದಾಯಿಕ ಕೊಡುಗೆಯಾಗಿದೆ. ನಮ್ಮ ಈ ಬಾನುಲಿಯು ಕೇವಲ ಮನರಂಜನೆಗೆ ಸೀಮಿತವಾಗದೆ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಅರಿವು ಮತ್ತು ಈ ರೀತಿಯ ಹತ್ತು ಹಲವು ಉಪಯುಕ್ತ ಮಾಹಿತಿಗಳ ಹಂಚಿಕೆಗೆ ವೇದಿಕೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನ ಸೊಗಡಿನ ಸ್ಥಳೀಯ ಭಾಷೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿತ್ತರಿಸುತ್ತಿರುವ ಈ ಭಾಗದ ಏಕೈಕ ಮತ್ತು ಪ್ರಬಲ ಮಾಧ್ಯಮ ಇದಾಗಿದೆ. ವಿಶೇಷವಾಗಿ ಬೆಳ್ತಂಗಡಿಯ ಜನತೆ ಸಮುದಾಯ ಬಾನುಲಿಯ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೆ ನಿರಂತರ ಸಹಕಾರ ಮತ್ತು ಅಮೂಲ್ಯವಾದ ಸಲಹೆಗಳನ್ನು ನೀಡುತ್ತಾ ನಿಮ್ಮ ಈ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮ್ಮ ಕಾರ್ಯಕ್ರಮಗಳ ಯಶಸ್ಸಿಗೆ ಶಕ್ತಿ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು, ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ June 1-15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24ರಂದು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150ನೆಯ ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಾಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ದಿಲ್ಲಿನಲ್ಲಿ 24 May 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
0: ಬರುವ June 28 ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ June 28 ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ June 29, 30 ಹಾಗೂ July 1 ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ, ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ, ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು.
5: ವಿವಿಧ ಭಾಷೆಗಳ ಸಂಗಮ ನಮ್ಮ ತುಳುನಾಡು, ಸಂಸ್ಕೃತಿಗಳ ನೆಲೆಬೀಡು. ನಮ್ಮಲ್ಲಿ ಯಕ್ಷಗಾನ, ಭೂತಕೋಲ, ಕಂಬಳ ಜಾತ್ರೆಗಳಿಗೆ ಕಡಿಮೆಯೇನೂ ಇಲ್ಲ. ಹೀಗೆಲ್ಲ ಜಾತ್ರೆಯ ಉತ್ಸವಗಳು ನಡೆಯುವಾಗ ಇಂತಹದೊಂದು ಶಬ್ದ, ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ, ಬಡಿದೆಬ್ಬಿಸುವ ನಾದ ವೈಭವ, ಇದು ತಾಸೆಯ ಸದ್ದು, ನಾದಸ್ವರದ ಕಂಪು. ಿದಾಗ ಒಮ್ಮೊಮ್ಮೆ ಒಗ್ಗೂಡುತ್ತದೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ, ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತದೆ, ಹೃದಯ ಸಂಭ್ರಮಿಸುತ್ತದೆ. ತುಳುನಾಡಿನ ವೈಶಿಷ್ಟ್ಯ ನಮ್ಮ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ

0: ರೇಡಿಯೋ ನಿನಾದ ಕೇಳುವರಿಗೆ ಆತ್ಮೀಯ ಸ್ವಾಗತ. ನಾನು ಮೇಘ. ಇಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪತ್ರಿಕೋದ್ಯಮ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ನಾವು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಏರಿಕೆಯ ಕುರಿತು ಚರ್ಚಿಸಲಿದ್ದೇವೆ.
1: ಎಂತ ಗೊತ್ತಾ ಮೇಡಮ್, ಎಲ್ಲರೂ ಹೇಳ್ತಾರೆ ಈ ಬೇಸಿಗೆಗಾಲದಲ್ಲಿ ಯಾವುದೋ ಕಾಟನ್ ಬಟ್ಟೆ ಹಾಕ್ಬೇಕು.

0: ಅದಾಗದೆ ಇದ್ರು ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಕೂಡ ಬಳಸಿ. ಆದಷ್ಟು ಬಿಸಿಲಲ್ಲಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಬೆಳಗ್ಗೆ ಮತ್ತು ಸಂಜೆ ನಿಮ್ಮ ಕೆಲಸಗಳನ್ನ ಆದಷ್ಟು ಮುಗಿಸ್ಕೊಳ್ಳಿ.
1: ನೀವ್ ಹೇಳೋದು ಸರಿ ಇದೆ, ಮನುಷ್ಯರಾದ್ರೆ ಇದನ್ನು ಪಾಲಿಸಬಹುದು, ಆದ್ರೆ ಈ ಪ್ರಾಣಿಗಳೆಂತ ಮಾಡುತ್ತೆ ಮೇಡಮ್? ಆ ಪ್ರಾಣಿಗಳಿಗೆ ಗೊತ್ತಾಗ್ತದ? ಆ ದೇವಸ್ಥಾನದ ಹತ್ರ ಒಂದು ದೊಡ್ಡ ಯಾವ್ದೊಂದು ಪ್ರಾಣಿ ಸತ್ತು ವಾಸನೆ ಬರ್ತಿತ್ತು, ಇದಕ್ಕೆಲ್ಲ ನಾವ್ ಎಂತ ಮಾಡ್ಲಿಕ್ಕಾಗ್ತದೆ?
2: ಆಗತ್ತೆ ಕಣ್ರಿ, ನೀವುಗಳು ಮನ್ಸ್ ಮಾಡಿದ್ರೆ ಖಂಡಿತ ಆಗತ್ತೆ. ಬಿಸಾಡೋ ಅನ್ನ ಆಹಾರನ ಒಂದು ಕಡೆ ಇಟ್ಟು ಪ್ರಾಣಿ ಪಕ್ಷಿಗಳಿಗೆ ಸಿಗೋ ತರ ಮಾಡ್ಬೇಕು. ಬೇಸಿಗೆಯಲ್ಲಿ ತಾಪ ಹೆಚ್ಚಾಗಿರುತ್ತೆ, ಮನೆಯ ಸುತ್ತಮುತ್ತ ಗಾರ್ಡನ್ ಹಾಗೂ ಶಾಲೆ ಹಾಗೂ ಮನೆಯ ಕಾಂಪೌಂಡ್ಗಳ ಮೇಲೆ ಟೆರೆಸ್ ಮೇಲೆ ಪಾತ್ರೆಗಳಲ್ಲಿ ನೀರಿಡಬೇಕು. ಜೊತೆಗೆ ಮನೆಯಲ್ಲಿರುವ ಅಕ್ಕಿ ಗೋಧಿಗಳಂತಹ ಕಾಳುಗಳನ್ನ ಇಡಬೇಕು. ಬಿಸಿಲಲ್ಲಿ ವಿಶ್ರಾಂತಿ ಪಡೆಯೋಕೆ ಹುಲ್ಲಿನಿಂದ ಗೂಡುಗಳನ್ನ ನಿರ್ಮಿಸಿಡಬೇಕು. ಪ್ರಾಣಿಗಳಿಗೂ ಕೂಡ ನೀರು ನೆರಳನ್ನ ಒದಗಿಸಬೇಕು.
3: ನಮಸ್ತೆ ಸರ್, ನನ್ನ ಹೆಸರು ರಾಜಿ ಅಂತ. ನನ್ನೊಂದು ಪ್ರಶ್ನೆ ಉಂಟು ನಿಮ್ಮಲ್ಲಿ, ಈ ಬೇಸಿಗೆ ಕಾಲದಲ್ಲಿ ಎಂತೆಂತ ಆಹಾರ ತಿಂದ್ರೆ ಒಳ್ಳೇದು ಸ್ವಲ್ಪ ಹೇಳ್ತೀರಾ ಸರ್?
4: ಇಂಥ ಪರಿಸ್ಥಿತಿಯಲ್ಲಿ ದೇಹನ ತಂಪಾಗಿಡೋದು ಬಹಳ ಮುಖ್ಯ. ಅಂಥ ಟೈಮಲ್ಲಿ ಎಳೆನೀರು, ಸೌತೆಕಾಯಿ, ರಾಗಿ ಗಂಜಿ, ಎಳ್ಳು ಪಾನಕ, ಮಜ್ಜಿಗೆ, ಕಾಮಕಸ್ತೂರಿ, ಕೋಕಂ, ಕರ್ಬೂಜ ಹಣ್ಣು, ಬಾಳೆಹಣ್ಣು, ಕ್ಯಾರೆಟ್, ಕುಚಲಕ್ಕಿ, ಗಂಜಿ, ನಿಂಬೆಹಣ್ಣು, ಕಲ್ಲಂಗಡಿ ಹಣ್ಣು, ಸೊಪ್ಪು, ತರಕಾರಿಗಳನ್ನು ನಮ್ಮ ಆಹಾರದ ಭಾಗವಾಗಿ ಬಳಸೋದು ಉತ್ತಮ. ಇದರ ಜೊತೆಗೆ ಹೆಚ್ಚೆಚ್ಚು ನೀರು ಕುಡಿಬೇಕು.
1: ಸರಿ ಸರಿ ಸರಿ, ನನಗೊಂದು ಪ್ರಶ್ನೆ ಉಂಟು ಮೇಡಮ್. ಇದು ಈ ಗಿಡ ಮರಗಳನ್ನೆಲ್ಲ ನಾವು ಕಡಿಯೋದ್ರಿಂದ ಅದೆಂಥದ್ದು ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ ಅಂತೆ, ಅದು ಹೇಗೆ?
2: ಹೌದು, ನಾವು ಮರಗಳನ್ನ ಕಡಿಯದೆ ಇರೋ ಮರಗಳನ್ನ ಉಳಿಸ್ಕೊಂಡು ಹೆಚ್ಚೆಚ್ಚು ಗಿಡಗಳನ್ನ ನೆಟ್ಟಿದ್ರೆ ಕಾಲಕಾಲಕ್ಕೆ ಮಳೆಯಾಗ್ತಿತ್ತು, ಭೂಮಿ ತಂಪಾಗಿರ್ತಿತ್ತು. ಈಗೀಗ ನಗರೀಕರಣ ಹೆಚ್ಚಾಗಿರೋದ್ರಿಂದ ಅರಣ್ಯ ನಾಶ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸಾಲು ಮರದ ತಿಮ್ಮಕ್ಕನಂತಹ ಅನೇಕ ಪರಿಸರ ಪ್ರೇಮಿಗಳನ್ನ ಪ್ರೇರಣೆಯಾಗಿಟ್ಕೊಂಡು ಕೈಲಾದಷ್ಟು ಗಿಡಗಳನ್ನ ನೆಡಬೇಕು ಹಾಗೂ ಅವುಗಳನ್ನ ಸಂರಕ್ಷಿಸಬೇಕು.
3: ಅದಾಯ್ತು ಮೇಡಮ್, ಒಪ್ಕೋತೀನಿ. ಆದ್ರೆ ಈ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು ಅಂತಾರಲ್ಲ, ಅದೆಂತಕ್ಕೆ?
0: ಯಾಕಂದ್ರೆ ಈ ಬೇಸಿಗೆಯಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ ಮತ್ತು ಮಧ್ಯಾಹ್ನ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಆರಾಮದಾಯಕವಾಗಿರಲು ಸಾಧ್ಯವಾಗಲ್ಲ. ಹೆಚ್ಚು ನಿದ್ದೆ ಮಾಡಿದ್ರೆ ದೇಹದ ಶಕ್ತಿ ಬೇಗ ಕಡಿಮೆ ಆಗುತ್ತೆ, ನೀವು ಸ್ವಲ್ಪ ಬೇಸರ ಕೂಡ ಅನುಭವಿಸ್ತೀರ. ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ಮಾಡೋದ್ರಿಂದ ನೀವು ಬೆಳಗಿನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಲು ಅಥವಾ ಸಾಮಾಜಿಕ ಚಟುವಟಿಕೆಗಳಿಗೆ ಸಮಯ ಕಳೆದುಕೊಳ್ಬಹುದು. ಹಾಗಾಗಿ ನೀವು 15-30 ನಿಮಿಷಗಳ ಕಾಲ ವಿಶ್ರಾಮ ತೆಗೆದುಕೊಳ್ಳುವುದು ಉತ್ತಮ. ಆದರೆ ನೀವು ಮಧ್ಯಾಹ್ನದಲ್ಲಿ ಹೆಚ್ಚು ನಿದ್ದೆ ತಪ್ಪಿಸಿ ಆರೋಗ್ಯಕರ ನಿದ್ರಾ ಚಕ್ರವನ್ನು ಕಾಪಾಡಿಕೊಳ್ಳುವುದು ಆದಷ್ಟು ಉತ್ತಮ.
5: ನಮ್ ಕಡೆ ಎಲ್ಲ ಹೀಟ್ ವೇವ್ ಹೆಚ್ಚಾಗ್ತಿದೆ ಅಂತಲ್ಲ ಸರ್, ಹಂಗಂದ್ರೆ ಎಂತ ಸರ್?
4: ಅಂದ್ರೆ ಬಿಸಿಗಾಳಿ ಹೆಚ್ಚಾಗಕ್ಕೆ ಕಾರಣ ಹವಾಮಾನದಲ್ಲಿ ಆಗುತ್ತಿರುವ ಬದಲಾವಣೆ, ಇಂದಿನ ಉರಿಸುವಿಕೆ, ಗ್ರೀನ್ ಹೌಸ್ ಪರಿಣಾಮಗಳೇ ಕಾರಣ. ಇಂಥ ಸಮಯದಲ್ಲಿ ಮಕ್ಕಳನ್ನು, ವೃದ್ಧರನ್ನು ಆರೈಕೆ ಮಾಡಬೇಕು. ಪರಿಸ್ಥಿತಿ ಕೈ ಮೀರಿದರೆ ವೈದ್ಯರನ್ನು ಸಂಪರ್ಕಿಸಿ ಆಹಾರ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮನೆಯಲ್ಲಿ ನೇರವಾಗಿ ಬಿಸಿಲು ಬರುವ ಕಡೆಗಳಲ್ಲಿ ಗ್ರೀನ್ ರೂಪ್ಸ್ ಕಟ್ಟಬೇಕು. ಮನೆಯ ಕಿಟಕಿಗಳಿಗೆ ಆದಷ್ಟು ಬಿಳಿ ಬಣ್ಣದ ಪರದೆಗಳನ್ನು ಬಳಸಬೇಕು. ಆದಷ್ಟು ತಣ್ಣೀರಿನಿಂದ ಸ್ನಾನ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ನೀರು ಕುಡಿಯಬೇಕು.
1: ನಮಗೆ ಈ ಬೇಸಿಗೆ ಟೈಮಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿದ್ದೀರಿ ಸರ್. ಮೇಡಮ್ ಸಹ ಇದ್ದಾರಲ್ಲ, ಮೇಡಮ್ ಸರ್ ಎಲ್ರಿಗೆ ಸಹ ಧನ್ಯವಾದಗಳು.
6: ಇಷ್ಟೊತ್ತು ಬೇಸಿಗೆ ಮತ್ತು ಜಾಗತಿಕ ತಾಪಮಾನದ ಕುರಿತು ಸಂವಾದ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಕ್ಷಿತ್, ಸೃಷ್ಟಿ, ಹನುಮೇಶ್, ಕಾವ್ಯ, ಸವಿತಾ, ದಿನೇಶ್ ಹಾಗೆ ನಾನು ಮೇಘ. ರೇಡಿಯೋ ನಿನದ ಕೇಳುಗರಿಗೆ ಧನ್ಯವಾದಗಳು.

ಪ್ರಜಾ ಐಕೋಪ್ಯನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: या गीता सवे आईचे ये कार्यक्रम संपयता मुकल्या कोंगनीनाथ कार्यक्रमान मेलता देव बरे करू। इदळवरेक कोंगनी पदा कोंगनीनाथ कार्यक्रम ऐकून असल्यात ऐकून रावात रेडिओ निनाद 90.4 FM हे जनमनाचे नाद तरंग।
1: జాగద మన్నను పరీక్ష అంద వెంకపణ్ణ నమ్మ జాగద కెల దిక్కుద మన్నును పరీక్షకు కొరడు అకులు అయిను తూదు నమకు సరి అయిన పరిహార పంపేరు
2: శేఖర ఓల్ మల్ పెరియ
1: అవు నమ్మ ఉజిరెడి ఉండి
3: అంద నిట్లిన జాగద మన్న పరీక్ష మల్పడుందులరా అంచండ నిట్లిన పుదరు గ్రామ సర్వే నంబర్ అంచనే ಮನ್ನದ ಮಾದರಿ ದುಟ್ಟುಗು ಉಜಿರೆ ಎಸ್ಡಿಎಂ ಕಾಲೇಜಿದ ಕ್ಯಾಂಪಸ್ ಉಡುಪ್ಪುನ ಮನ್ನ ಪರೀಕ್ಷಾ ಕೇಂದ್ರ ಗುಬಲೆ ಫೋನ್ ನಂಬರ್ 97 3 4 0 8 4 0 8 ಫೋನ್ ನಂಬರ್ ಕೊಡೋರ 97 3 4 0 8 4 0 8
4: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ, ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವೆಫಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27001 ಪ್ರಮಾಣೀಕರಣ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22% ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 100,000+ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ಧತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
8: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 100,000 ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
4: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮಟ್ಟದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ದಾವಣಗೆರೆ ಜಿಲ್ಲೆ ಪ್ರಥಮ ಸ್ಥಾನ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.
9: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
1: ಕೆರೆಟ್ಟು ಸುಕ್ಕೊಟ್ಟಿತ್ತಿನ ಮೀನನ್ನು ಪತ್ತದು ಕಡಲ್ಗು ಕೊನೆದು ಬುಡ್ಪೆ ಬಂದ ಆಸೆ ಪುಟ್ಟಾದೆ ಮರುಭೂಮಿಗೂ ಕೊನೆದು ಪಾಡ್ಲಿಕ್ಕೆ ಕೈಕೊರ್ಪರಿತ್ತದ ಪೊಣ್ಣಲು ಏ ತೇಟೆ ಪೊಣ್ಣನು ಮೋಕೆ ಮಂತುಣ್ಣಲ ಆಲುಂಚಿತಿನ ಕೈಕೊರಲು ಬಂಡದು ಸುರಕ್ಕೆ ನಿಕಂಟು ಮಂತೊಲ್ಲೆ ಎನ್ನ ಲೆಕ್ಕ ನಿಖಿಲೇರ್ಲ ಆಯರಬಲ್ಲಿ

0: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
1: ಉಡಲ್ ಪಂಡ ಮನಸ್ಸು, ಈ ಮನಸ್ಸು ಮಜಲಿಡು ಕಡಲಿಡು ಸೆರಿಕುಲು ನಲ್ತಲೇಕ ದಾದನ ನಲ್ತೊಂದುಂಡು. ಎಂಕೆ ತಿರಿಯಂದೇ ಯಾನು ತಂಪು ಗಾಳಿಡು ರಾವುಂದುಲ್ಲನ ಎಂಕ ದಾದಾತಂದೆ ಪ್ಲೀಸ್ ಉರಪನ್ಲೇ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಕಾರ್ಯಕ್ರಮದ ಆರಂಭಕ್ಕೆ ಕನ್ನಡದ ಜನಪ್ರಿಯ ರಂಗ SSLC ಚಿತ್ರದ ಈ ಸುಮಧುರ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸಂದೀಪ್ ಚೌಟ. ವಿ ನಾಗೇಂದ್ರ ಪ್ರಸಾದ್ ಅವರು ಸಾಹಿತ್ಯ ರಚನೆ ಮಾಡಿದ ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು KS ಚಿತ್ರ.

ಮುಂದೆ ಲಂಕೇಶ್ ಪತ್ರಿಕೆ ಚಿತ್ರದ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಬಾಬ್ಜಿ ಸಂದೀಪ್ ಅವರ ಸಂಗೀತ ಸಂಯೋಜನೆಯ ಒಂದು ಮನಮಿಡಿಯುವ ಗೀತೆ. ಈ ಹಾಡನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಕವಿತಾ ಕೃಷ್ಣಮೂರ್ತಿ.

ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದ ಹಾಡನ್ನು ಕೇಳಿದ್ದೀರಿ. ಇದೀಗ ಮುಂದೆ ಕೇಳಿ ಕನ್ನಡದ ಸೂಪರ್ ಹಿಟ್ ಚಿತ್ರ ಹುಚ್ಚ ಚಿತ್ರದ ಹೃದಯ ಸ್ಪರ್ಶಿಸುವ ಗೀತೆ. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್. ಸಾಹಿತ್ಯ ಕೆ ಕಲ್ಯಾಣ್.

ಕನ್ನಡದ ಹಿಟ್ ಚಿತ್ರ ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಮಣಾಥ್. ಸಾಹಿತ್ಯ ರಚನೆ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

ರಾಜೇಶ್ ಕೃಷ್ಣನ್ ಅವರ ಸುಮಧುರ ಧ್ವನಿಯ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಮನೋರಂಜನಾತ್ಮಕ ಚಿಟ್ಟೆ ಚಿತ್ರದ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಮೂಡಿಬಂದ ರಾಜೇಶ್ ಕೃಷ್ಣನ್ ಮತ್ತು ಕೆ ಎಸ್ ಚಿತ್ರ ಅವರು ಆಡಿರುವ ಗೀತೆ.

ಮನೋಹರ್ ಅವರ ಹಾಡನ್ನು ಕೇಳಿದಿರಿ. ಇದೀಗ ಕನ್ನಡದ ಜನಪ್ರಿಯ ಯಜಮಾನ ಚಿತ್ರದ ಈ ಮಧುರ ಗೀತೆಯನ್ನು ಕೇಳೋಣ. ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜೇಶ್ ರಾಮನಾಥ್, ಸಾಹಿತ್ಯ ಕೆ ಕಲ್ಯಾಣ್. ಈ ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್.

0: ಇದುವರೆಗೆ ಮಧುರ ಗಾನ ವೈಭವ ರಾಜೇಶ್ ಕೃಷ್ಣನ್ ಅವರ ವಿಶೇಷ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಚಿತ್ರಗೀತೆಗಳ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.
1: ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಇದೆಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

0: ಮಧ್ಯೆ ತುಂಬೆಲ್ಲ.
1: ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಬಗ್ಗೆ ಇರುವ ಮಿಥ್ಯನ್ನ ಮೀರಿ ಜನರನ್ನ ತುಂಬಿಸಬೇಡಿ. ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.